ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಕಂಪನಾಂಕಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ ಎರಡನೇ ದಿನ ಅಂದರೆ 2026 ಇಸವಿ ಜೂನ್ ತಿಂಗಳ 23 ತಾರೀಕು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58:40. ನನ್ನ ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿಯಾದ ನಾನು ಟಿ ಗೀತಾ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಹಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಎಂದಿದ್ದಾರೆ ಶ್ರೀ ಕೃಷ್ಣ ಪರಮಾತ್ಮ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ, 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ ಕೇಳುವಿರಿ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ ಕೇಳುವಿರಿ, 6:50 ಆರೋಗ್ಯ ಬಿಂದುವಿನಲ್ಲಿ ತಾಯಿ ಹಾಲು ಹಾಗೂ ಸ್ವರ್ಣ ಪ್ರಾಶನದ ಮಹತ್ವ, ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಆರ್ ಶೈಲಾಜಾ ಕುಮಾರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ನಲ್ಲುಡಿ ಬದುಕಿಗೊಂದು ಹಿತನುಡಿ. 9:10 ಕಾಮನಬಿಲ್ಲು. 9:30 ಹಿಂದಿ ಚಿತ್ರಗೀತೆಗಳು. 10:00 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಜನಪದ ಗೀತೆಗಳು. 11:25 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದ ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮ ನಾಗರಾಜ ಗೌಡ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲರ್ಜಿ ಅವೇರ್ನೆಸ್ ವೀಕ್ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂಇ ಡ್ರೈವ್ ಕುರಿತು ಮಾಹಿತಿ ಕೇಳುವಿರಿ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ನಂತರ 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಾಪ್ ಸಂದೇಶಗಳ ಕಾರ್ಯಕ್ರಮ, 5:30 ವಾಟ್ಸಾಪ್ ಆಧಾರಿತ ಒಗ್ಗಟ್ಟಿಗೊಂದು ಪದ ಕಾರ್ಯಕ್ರಮ ಪ್ರಸಾರವಾಗುವುದು, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ತಿಪ್ಪೇಸ್ವಾಮಿ ಕುರಿತು ಭಜನೆ ಪದ ಕೇಳುವಿರಿ.

ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6 ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಗ್ರಾಮದ ಕೃಷಿಕ ಎಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. 7 ಗಂಟೆ 45 ನಿಮಿಷಕ್ಕೆ ಭಾಷಣ. ಶ್ರಾವಣ ಬೆಳಗೊಳದ ಶಾಸನಗಳು, ಈ ಕುರಿತು ಮಾತನಾಡುತ್ತಾರೆ ಡಾ ಬಿವಿ ಶಿರೂರ್. 8 ಗಂಟೆಗೆ ಜನರಂಜನಿ, ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 8 ಗಂಟೆ 45 ನಿಮಿಷಕ್ಕೆ ವಚನಗಳು. 9 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು. 9 ಗಂಟೆ 30 ನಿಮಿಷಕ್ಕೆ ಸವಿನೆನಪು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10 ಗಂಟೆಯಿಂದ 11 ಗಂಟೆವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಸ್ನೇಹಿತರೆ, ನಾನು ಶ್ರೀ ಮಾನಂಗಿ ಕ್ಷೇತ್ರದ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೇನೆ ಅಂತ ಹೇಳಿದೆ. ಈ ಮಾನಂಗಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವು ಕೋಟೆನಾಡು ಚಿತ್ರದುರ್ಗದ ಬಳಿ ಇರುವ ಒಂದು ಚಿಕ್ಕ ಗ್ರಾಮ ಮಾನಂಗಿ. ಇದು ಚಿತ್ರದುರ್ಗದಿಂದ ಸುಮಾರು 8 ಕಿಲೋಮೀಟರ್ ದೂರವಿದೆ. ಈ ಮಾನಂಗಿ ಗ್ರಾಮದಿಂದ 1 ಕಿಲೋಮೀಟರ್ ಹಾಗೆಯೇ ಬಲಭಾಗಕ್ಕೆ ಹೋದರೆ ಸುಂದರ ಪ್ರಕೃತಿಯ ಮಡಿಲಲ್ಲಿ ಶ್ರೀರಂಗಪಟ್ಟಣದ ಆಂಜನೇಯ ಸ್ವಾಮಿಯ ದೇವಾಲಯ ಸಿಗುತ್ತೆ. ದೇವಾಲಯದ ಹೊರಭಾಗದ ಮೇಲ್ಭಾಗದಲ್ಲಿ ಒಂದು ಸುಂದರವಾದ ಶ್ರೀ ರಾಮಾಂಜನೇಯರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿರುವ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡ್ತೇವೆ. ನಂತರ ದೇವಾಲಯದ ಒಳಭಾಗದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಬಹುದು. ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ, ಸುಮಾರು 800 ವರ್ಷಗಳ ಹಿಂದೆ ವ್ಯಾಸರಾಜ ಗುರು ಸಾರ್ವಭೌಮರು ಈ ದೇವಾಲಯವನ್ನು ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ. ಪುರಾತನವಾದ ಈ ದೇವಾಲಯವನ್ನು 2019ರಲ್ಲಿ ಜೀರ್ಣೋದ್ಧಾರ ಮಾಡಿ ಹೊಸ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ಸ್ಥಳದ ಪುರಾಣ ಕಥೆ ಏನು ಅಂತ ನೋಡೋದಾದರೆ, ಈ ಸ್ಥಳದಲ್ಲಿ ಹಿಂದೆ ರಾಕ್ಷಸರು ಇದ್ರಂತೆ. ಆ ರಾಕ್ಷಸರು ಅಲ್ಲಿ ವಾಸವಿದ್ದಂತಹ ಜನರಿಗೆ ತುಂಬ ತೊಂದರೆ ಕೊಡ್ತಾ ಇದ್ರು. ಆಗ ಶ್ರೀರಂಗಪಟ್ಟಣದ ಆಂಜನೇಯ ಸ್ವಾಮಿ ಅಲ್ಲಿಗೆ ಬಂದು ರಾಕ್ಷಸರನ್ನು ಸಂಹಾರ ಮಾಡಿ ಅಲ್ಲೇ ನೆಲೆ ನಿಂತಿದ್ದಾರೆ ಅನ್ನುವಂತಹ ನಂಬಿಕೆ ಒಂದು ಕಡೆ. ಆದರೆ ಮತ್ತೊಂದು ಕಥೆಯ ಒಂದು ಪ್ರಕಾರ, ಮಹಾಭಾರತದ ಪಾಂಡವರು

ಅಜ್ಞಾತವಾಸವಿದ್ದ ಒಂದು ಕಾಲಾವಧಿಯಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಪಾಂಡವರು ಭೇಟಿ ನೀಡಿದಂತಹ ಈ ಸಂದರ್ಭದಲ್ಲಿ ಭೀಮ ಅಲ್ಲಿನ ಜನರನ್ನ ರಕ್ಷಿಸಬೇಕು ಅನ್ನುವಂತಹ ಉದ್ದೇಶದಿಂದ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಆದ್ದರಿಂದ ಈ ದೇವರಿಗೆ ಕಲಿ ಭೀಮಾಂಜನೇಯ ಸ್ವಾಮಿ ಎಂದು ಕರೆಯಲಾಗುತ್ತೆ ಅನ್ನುವಂತಹ ನಂಬಿಕೆ ಅಲ್ಲಿನ ಭಕ್ತರಿಗಿದೆ. ಬನ್ನಿ, ಮಾಹಿತಿಯನ್ನು ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಈ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಶ್ರೀ ಚಾಮುಂಡೇಶ್ವರಿ.

ಸ್ನೇಹಿತರೆ, ನಾನು ಆಂಜನೇಯ ಸ್ವಾಮಿಯ ದೇವಾಲಯದ ಬಗ್ಗೆ ಇರುವಂತಹ ಮಾಹಿತಿಯನ್ನು ಮುಂದುವರಿಸ್ತಾ ಈ ಶ್ರೀ ಆಂಜನೇಯ ಸ್ವಾಮಿಯ ವಿಶೇಷತೆಯ ಬಗ್ಗೆ ನೋಡೋದಾದರೆ, ನಾವು ಸಾಮಾನ್ಯವಾಗಿ ಒಂದು ಕಣ್ಣಿರುವಂತಹ ಆಂಜನೇಯ ಸ್ವಾಮಿಯನ್ನು ನೋಡಿರ್ತೇವೆ, ಆಂಜನೇಯ ಸ್ವಾಮಿಯ ಒಂದು ಮೂರ್ತಿಯನ್ನು ನೋಡಿರ್ತೇವೆ. ಆದರೆ ಈ ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವರ ಮೂರ್ತಿಯಲ್ಲಿ ಎರಡು ಕಣ್ಣುಗಳು ಇರುವಂತಹ ಮತ್ತು ತುಂಬ ಎತ್ತರವಿರುವ ಸುಂದರ ಮೂರ್ತಿ ಈ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿ ಇದಾಗಿದೆ. ಈ ದೇವಾಲಯವನ್ನು ಕಲಿ ಭೀಮಾಂಜನೇಯ ಮತ್ತು ಶ್ರೀರಂಗಪಟ್ಟಣದ ಆಂಜನೇಯ ಎಂದು ಸಹ ಕರೀತಾರೆ. ಇನ್ನು ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಮುಂದುವರಿಸ್ತೇನೆ. ಆಯ್ದಕ್ಕಿ ಲಕ್ಕಮ್ಮ ಅವರ ವಚನ, ಸದಾಶಿವ ಪಾಟೀಲ್ ಅವರ ಧ್ವನಿಯಲ್ಲಿ, ಭಕ್ತರು ಕಾಯಕವೆಂದು

ಈ ಆಂಜನೇಯ ದೇವರಲ್ಲಿ ಭಕ್ತರು ಹೂಪ್ರಸಾದ ಕೇಳುವ ಮೂಲಕ ದೇವರ ಅಪ್ಪಣೆಯನ್ನ ಕೇಳ್ತಾರೆ. ಈ ಸ್ಥಳದಲ್ಲಿ ಭಕ್ತರು ತಲೆಕೂದಲು ಸೇವೆ, ಮಕ್ಕಳಿಗೆ ನಾಮಕರಣ, ಮದುವೆ ಸಮಾರಂಭ, ಇನ್ನು ವಿವಿಧ ಹರಕೆ ಸೇವೆಗಳನ್ನು ಮಾಡ್ತಾರೆ. ಇಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಅಲಂಕಾರ, ಪೂಜೆ, ನೈವೇದ್ಯ ಇರುತ್ತೆ ಮತ್ತು ಪ್ರತಿ ಶನಿವಾರ ಮತ್ತು ಭಾನುವಾರ ವಿಶೇಷವಾಗಿ ಪೂಜೆ ಇರುತ್ತೆ. ಹಾಗೂ ಪ್ರತಿ ವರ್ಷ ಕಡೇ ಶ್ರಾವಣ ಶನಿವಾರ ಇಲ್ಲಿ ಜಾತ್ರೆಯೂ ಕೂಡ ನಡೆಯುತ್ತೆ. ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನತೆ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆಯಾಗಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಕಲಿ ಭೀಮಾಂಜನೇಯ ಸ್ವಾಮಿಯ ದೇವಾಲಯದ ಈ ಕಿರು ಮಾಹಿತಿಯೊಂದಿಗೆ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳುವಿರಿ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪರ ಮಠ ಅವರಿಂದ
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ ಸುಖ ದುಃಖ ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ ಜಲಚರ ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ

0: ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವುವನಲ್ಲದೆ ಕುಳಿತುವವನು ಎಡವುವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹುಯೆನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾದಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಕೇಳಿ ದೊಡ್ಡರಂಗೇಗೌಡರ ರಚನೆಯ ಈ ದೇಶಭಕ್ತಿ ಗೀತೆ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ. ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆಯಾದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮ್ಗೆ ಮಣ್ಣಿನ ಕಣ ಇರ್ತವೆ, 5% ನಿಮ್ಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನ ಕೊಡ್ತಾ ಹೋಗ್ತೀರಿ, ನಾನು ಏನ್ 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನ ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣಬಹುದಂತ ಹಿಡಿಮುಂಡಿಗೆನೂ ಕೂಡ ಅಂತದ್ರಲ್ಲಿ ಒಂದು. ಹಿಡಿಮುಂಡಿಗೆ ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನ ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೆ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂಥ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನು ನಾವು ತೋಟದಲ್ಲಿ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂಥ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂಥ ಕಡೆ ಕೂಡ ನೀವು ಬಸಿಗಾಲುವಬೇಕು. ಕೆಲವೊಂದು ಕಡೆ ನೀವು ಆಗಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಿದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಹೊಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು, ಒಂದು 2.5 ಅಡಿ ಆಳಕ್ಕೆ. ಇದ್ರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗ್ತದೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಒಂದ್ ಕಡೆ ಆದ್ರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದೊಳಗೆ ಉಸಿರಾಡಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ

ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವ್ ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ. ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಅವೆರಡನ್ನು ಮಾಡ್ಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸಬಹುದು. ಆಯೋ ನೀರ್ ಕಡೆ ಹೌದು

0: ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದರೂ, ಒಂದು ಅಡ್ಡ ಮಳೆ ಬಂದರೂ ಕೂಡ ನಿಮಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನು ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206549. ಧನ್ಯವಾದ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಮತ್ತೆ ಈ ರೈತರಿಗೆ ಸಲಹೆಯನ್ನ ಇಂದು ಸಂಜೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಭಾವಗೀತೆಯನ್ನ ಕೇಳೋಣ. ಜಯಂತ್ ಕಾಯ್ಕಿಣಿಯವರ ರಚನೆಯ ಗೀತೆಗೆ ಧ್ವನಿಯಾಗಿದ್ದಾರೆ ಬಿಆರ್ ಛಾಯಾ.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದುವಿನಲ್ಲಿ ತಾಯಿ ಹಾಲು ಹಾಗೂ ಸ್ವರ್ಣ ಪ್ರಾಶನದ ಮಹತ್ವ, ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಆರ್ ಶೈಲಜಾ ಕುಮಾರಿ.

ಮಗುವಿಗೆ ತಾಯಿಯ ಹಾಲೇ ಶ್ರೇಷ್ಠ. ಇದು ದೇಹಕ್ಕೆ ಶಕ್ತಿ ಸ್ಥಿರತೆಯನ್ನು ಕೊಡುತ್ತದೆ. ಇದು ಕಣ್ಣುಗಳಿಗೆ ಹಿತಕರ ಮತ್ತು ಬಲಕರ ಎಂದು ಎಲ್ಲ ಆಚಾರ್ಯರು ಸಹ ಒಮ್ಮತದಿಂದ ಒಪ್ಪಿರುತ್ತಾರೆ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ, ಹಾಗೆಯೇ ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಅಂಶಗಳನ್ನು ಕೊಡುತ್ತದೆ. ಸ್ತನ್ಯಪಾನದಿಂದ ತಾಯಿ ಮತ್ತು ಮಗುವಿನ ನಡುವಿನ ವಾತ್ಸಲ್ಯ ಮತ್ತು ಬಾಂಧವ್ಯ ಹೆಚ್ಚಾಗುತ್ತದೆ. ಮಗುವಿಗೆ ಹಾಲು ಕುಡಿಸುತ್ತಿದ್ದಂತೆ ಹಾಲು ಉತ್ಪತ್ತಿಯೂ ಹೆಚ್ಚುತ್ತದೆ. ಇದು ಸುಲಭವಾಗಿಯೂ ಕೀಟಾಣುರಹಿತವಾಗಿಯೂ ಸಿಗುವಂತಹದಾಗಿದೆ. ಆದರೆ ಈಗ ಜನಗಳ ಮನೋಭಾವವೇ ಬದಲಾಗುತ್ತಿದೆ. ತಾಯಂದಿರು ಹೊರಗೆ ಕೆಲಸಕ್ಕೆ ಹೋಗುವುದರಿಂದ 3 ತಿಂಗಳಿಗೆ ಮಗುವನ್ನು ಬಿಟ್ಟು ಹೋಗುತ್ತಿರುವರು. ಇದರಿಂದಾಗಿ ಶಿಶುವಿಗೆ ಅಮೃತ ಸಮಾನವಾದ ತಾಯಿಯ ಹಾಲಿನಿಂದ ವಂಚಿತವಾಗುತ್ತಿದೆ. ಕೃತಕವಾದ ಹಾಲಿನ ಪುಡಿಯ ಹಾಲನ್ನು ಮಕ್ಕಳಿಗೆ ಕುಡಿಸುವುದರಿಂದ ಸೋಂಕಿನ ಬಾಧೆ ಹೆಚ್ಚುತ್ತಿದೆ. ಸ್ತನ್ಯಪಾನದಿಂದ ಕೇವಲ ಮಗುವಿಗೆ ಮಾತ್ರವಲ್ಲದೆ ತಾಯಿಗೂ ಸಹ ಲಾಭವಿದೆ. ಇದು ಗರ್ಭ ನಿರೋಧಕವಾಗಿಯೂ ಸಹ ಕೆಲಸ ಮಾಡುತ್ತದೆ ಹಾಗೂ ಗರ್ಭಾಶಯವನ್ನು ಸಂಕುಚಿಸಿ ಅದು ತನ್ನ ಸ್ವಸ್ಥಾನವನ್ನು ಸೇರುವಂತೆ ಮಾಡುತ್ತದೆ. ತಾಯಿಯು ಈ ಸಮಯದಲ್ಲಿ ಚೆನ್ನಾಗಿ ಹಾಲನ್ನು ಸೇವಿಸಬೇಕು. ಮನಸ್ಸು ಸಂತೋಷವಾಗಿರಿಸಿಕೊಳ್ಳುವುದು, ಪುಷ್ಟಿಕರ ಆಹಾರ ಸೇವನೆ ಹಾಗೂ ಮಗುವಿನ ಮೇಲೆ ಅನುರಾಗ ಪ್ರೀತಿ ಇವೆಲ್ಲವೂ ಸಹ ಸ್ತನ್ಯವು ಯಥೇಚ್ಛವಾಗಿ ಉತ್ಪತ್ತಿಯಾಗುವಂತೆ ಮಾಡುತ್ತವೆ. ಆಹಾರದಲ್ಲಿ ಯಾವ ಗೋಧೂಮ ಅಂದರೆ ಗೋಧಿ ಅಕ್ಕಿಯಿಂದ ಮಾಡಿದಂತಹ ಅನ್ನ, ಪಾಯಸ, ಮಾಂಸರಸ, ಎಳ್ಳು, ಬೆಳ್ಳುಳ್ಳಿ, ಮೀನು ಮುಂತಾದವನ್ನು ಉಪಯೋಗಿಸುವುದರಿಂದ, ಅದೇ ರೀತಿಯಾಗಿ ಸೋರೆಕಾಯಿ, ಕರಿಬೇವು, ಜೀರಿಗೆ ಇವುಗಳೆಲ್ಲರ ಬಳಕೆ ಹಾಲನ್ನು ಹೆಚ್ಚು ಉತ್ಪತ್ತಿಯಾಗುವಂತೆ ಮಾಡುತ್ತವೆ. ಅದೇ ರೀತಿಯಾಗಿ ಲಾವಂಚ, ಸೊಗದೆಬೇರು, ಕಬ್ಬು, ದರ್ಬೆ, ಕುಶಗಳ ಬೇರಿನಿಂದ ಮಾಡಿದ ಕಷಾಯವನ್ನು ಸೇವಿಸುವುದು ಸಹ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಉಪಯುಕ್ತ. ಕೋಪ, ದುಃಖ, ಹೆಚ್ಚಾಗಿ ನಡೆಯುವುದು, ಭಯ, ಆಯಾಸ ಇವೆಲ್ಲವನ್ನು ತಡೆಗಟ್ಟುವುದರಿಂದ ಕುಡಿಸುವಂತಹ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಸಹಾಯಕಾರಿ. ತಾಯಿಯ ಹಾಲು ಇಲ್ಲದಿರುವಾಗ, ತಾಯಿಯು ರೋಗಗ್ರಸ್ತಳಾದಾಗ, ತಾಯಿಯು ಮೃತಳಾದಾಗ ತಾಯಿಯ ಹಾಲಿಗೆ ಸಮಾನವಾದ ಆಡಿನ ಹಾಲನ್ನು ಅಥವಾ ಹಸುವಿನ ಹಾಲನ್ನು ಮಗುವಿನ ಜೀರ್ಣಶಕ್ತಿಗನುಸಾರವಾಗಿ ಕುಡಿಸಬೇಕು. ಅಲ್ಲದೆ ನಿಯೋಜಿತ ತಾಯಂದಿರು ಅಥವಾ ಬಾಡಿಗೆ ತಾಯಂದಿರ ಬಗ್ಗೆ ಸಹ ಶಾಸ್ತ್ರದಲ್ಲಿ ಧಾತ್ರಿ ಎಂದು ಉಲ್ಲೇಖಿಸಲಾಗಿದೆ ಹಾಗೂ ಅವರ ಲಕ್ಷಣಗಳನ್ನು ಸಹ ತಿಳಿಸುತ್ತಾರೆ. ಇದು ಇಂದಿನ ಯುಗದ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗಳ ಸ್ಫೂರ್ತಿಯಾಗಿರುತ್ತದೆ. ಸ್ತನ್ಯವು ಕೆಲವೊಮ್ಮೆ ದೋಷಗಳಿಂದ ದೂಷಿತವಾಗುತ್ತದೆ, ಆಗ ಮಗು ಹಾಲನ್ನು ಕುಡಿಯುವುದಿಲ್ಲ ಮತ್ತು ವಾಂತಿ ಮಾಡುತ್ತದೆ. ಆಗ ಔಷಧೋಪಚಾರಗಳಿಂದ ದೋಷವನ್ನು ಸರಿಪಡಿಸಿಕೊಳ್ಳಬೇಕು. ಮಗುವಿಗೆ ತಾಯಿಯ ಹಾಲನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಬಿಡಿಸಬೇಕೆಂದು ತಿಳಿಸಿದೆ.

0: ಹಾಲನ್ನು ಕಮ್ಮಿ ಮಾಡಿದಂತೆಲ್ಲ ಈ ಅಭಾವವನ್ನು ಘನ ಆಹಾರದ ಪೂರ್ತಿಯಿಂದ ತುಂಬಿಸಬೇಕು. ಅರಳು, ಜೇನು, ಕಲ್ಲು ಸಕ್ಕರೆ ಮುಂತಾದ ಮಧುರ ದ್ರವ್ಯಗಳಿಂದ ತಯಾರಿಸಿದ ಲಾಡುವನ್ನಾಗಲಿ ಎಳೆಯ ಬಿಲ್ವಕಾಯಿಯ ಅಂಟನ್ನು ಉಪಯೋಗಿಸಿ ಏಲಕ್ಕಿ ಅರಳು ಸಕ್ಕರೆಗಳನ್ನು ಉಪಯೋಗಿಸಿ ತಯಾರಿಸಿದ ಮೋದಕಗಳನ್ನಾಗಲಿ ಕೊಡುವುದರಿಂದ ಮಗುವಿಗೆ ಜಠರಾಗ್ನಿ ವೃದ್ಧಿಯಾಗಿ ಮಗುವು ಆಹಾರವನ್ನು ಸೇವಿಸಿ ಪೌಷ್ಟಿಕಾಂಶಗಳುಳ್ಳ ಆಹಾರ ಲಭ್ಯವಾಗುತ್ತದೆ. ಅದೇ ರೀತಿಯಾಗಿ ರಾಗಿಯ ಮಣ್ಣಿ ಅಥವಾ ರಾಗಿಯ ಸರಿಯನ್ನು ಸಹ ಮಗುವಿಗೆ ತಿನ್ನಿಸಬಹುದು. ಕಿತ್ತಲೆ, ಮೂಸಂಬಿಯ ರಸ, ತರಕಾರಿಗಳನ್ನು, ಮೊಟ್ಟೆಯನ್ನು ಸಹ ವಯಸ್ಸಿಗನುಗುಣವಾಗಿ ಮಗುವಿಗೆ ತಿನ್ನಿಸಬಹುದು. ಆದರೆ ಮಾಂಸವನ್ನು 8-9 ತಿಂಗಳ ಮುಂಚೆ ಕೊಡುವುದು ಒಳ್ಳೆಯದಲ್ಲ. ನಿಧಾನವಾಗಿ ಮಗು ಬೆಳೆಯುತ್ತಿದ್ದಂತೆ ಆಹಾರದ ಪ್ರಮಾಣ ಹಾಗೂ ವೈವಿಧ್ಯತೆಗಳನ್ನು ಹೆಚ್ಚಿಸುತ್ತಾ ಹೋಗಬೇಕು. ಇದರಲ್ಲದೆ ಸ್ವರ್ಣಪ್ರಾಶನ ಅಥವಾ ಸುವರ್ಣ ಪ್ರಾಶನ ಎಂದು ಸಹ ಆಯುರ್ವೇದ ಶಾಸ್ತ್ರಗಳಲ್ಲಿ ತಿಳಿಸಿದೆ. ಇಲ್ಲಿ ಮಗು ಹುಟ್ಟಿದ ಮೊದಲ ದಿನದಿಂದಲೇ ಸ್ವರ್ಣ ಭಸ್ಮ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ತಾಯಿ ಹಾಲು ಹಾಗೂ ಸ್ವರ್ಣಪ್ರಾಶನದ ಮಹತ್ವ ಈ ವಿಷಯದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಆರ್ ಶೈಲಜಾ ಕುಮಾರಿ. ಆಕಾಶವಾಣಿ ಚಿತ್ರದುರ್ಗ, ಈಗ ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಭಾರತಸ್ಯ ದ್ರುತಗತ್ಯಾ ವರ್ಧಮಾನಸ್ಯ ವಿಶ್ವಸನೀಯ ವೈಶ್ವಿಕ ಶಕ್ತಿರೂಪೇಣ ಪರಿವರ್ತನಸ್ಯ ಪ್ರೇರಕ ಶಕ್ತಿಃ ರಾಷ್ಟ್ರ ಪ್ರಥಮಸ್ಯ ಸಿದ್ಧಾಂತಃ ಏವ ಅಸ್ತೀತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ನವದಿಲ್ಲ್ಯಾಂ ಏಕೇನ ನಿಜ ವಾರ್ತಾವಾಹಿನ್ಯಾ ಆಯೋಜಿತೆ ಸಮ್ಮೇಳನೆ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ಮೋದಿ ಅವದತ್ ಯತ್ ವಿಗತ ದಶಕೆ ದೇಶಸ್ಯ ಉಪಲಬ್ಧಯಃ ವಿಶ್ವಾಸೆ ಸ್ಥಿರತಾಯಾಂ ಬೃಹತ್ತರ ವೈಶ್ವಿಕ ಕಲ್ಯಾಣಾಯ ಪ್ರತಿಬದ್ಧತಾಯಾಂ ಚ ನಿಹಿತಾಃ ಸಂತಿ.
3: ಭಾರತ ಜೊ ಕರ್ ರಹಾ ಹೈ ವೋ ಆನೆ ವಾಲೆ 1000 ವರ್ಷ ಕಾ ಫ್ಯೂಚರ್ ಲಿಖನೆ ವಾಲಾ ಹೈ ಔರ್ ಯಹಿ ದುನಿಯಾ ಕೆ ಲಿಯೆ ಸಬ್ಸೆ ಬಡಿ ಭಾರತ ಕಿ ಗಾರಂಟಿ ಹೈ. ಭಾರತ ಫಾಸ್ಟ್ ಗ್ರೋಯಿಂಗ್ ಇಕಾನಮಿ ಬಿ ಹೈ, ಏಕ್ ಕ್ರೆಡಿಬಲ್ ಇಕಾನಮಿ ಬಿ ಹೈ.
2: ಸಂಪ್ರತಿ G7 ಶಿಖರ ಸಮ್ಮೇಳನೆ ಸ್ವಸ್ಯ ಸಹಭಾಗಿತಾಯಾಃ ಉಲ್ಲೇಖಂ ಕುರುವನ್ ಸಹ ಅವದತ್ ಯತ್ ರಾಷ್ಟ್ರೀಯ ಹಿತಂ ಸರ್ವೋಪರಿ ಸ್ಥಾಪಯಿತುಂ ಭಾರತಸ್ಯ ಅವಿಚಲ ಪ್ರತಿಬದ್ಧತಾಂ ವೈಶ್ವಿಕ ನೇತಾರಃ ಸ್ವೀಕೃತವಂತಃ. ಸರ್ವಕಾರಸ್ಯ ದ್ವಾದಶ ವರ್ಷಾಣಾಂ ಕಾರ್ಯಕಾಲಸ್ಯ ಉಲ್ಲೇಖಂ ಕುರುವನ್ ಪ್ರಧಾನಮಂತ್ರೀ ಅವದತ್ ಯತ್ ಸ್ವಚ್ಛ ಭಾರತ್, ಮೇಕ್ ಇನ್ ಇಂಡಿಯಾ, ಖಾದಿ ಪ್ರಚಾರಃ, ಸ್ಥಾನೀಯ ಉತ್ಪಾದನಾಂ ಸಮರ್ಥನಂ ಇತ್ಯಾದಯಃ ಉಪಕ್ರಮಃ ಸಫಲಃ ಅಭವನ್ ಯೇನ ನಾಗರಿಕಾಃ ರಾಷ್ಟ್ರ ನಿರ್ಮಾಣಸ್ಯ ಭಾವಂ ಅಂಗೀಕೃತವಂತಃ. ಪ್ರಧಾನಮಂತ್ರೀ ಅವದತ್ ಯತ್ ಸದ್ಯಃ ಏವ ಕೇಷುಚಿತ್ ವರ್ಷೇಷು ಪ್ರಾಯಃ 25 crore ಜನಾಃ ನಿರ್ಧನ ವರ್ಗಾತ್ ಬಹಿಃ ಸಮಾಗತಃ ಯೇನ ವಿಶಾಲಃ ನವ ಮಧ್ಯಮ ವರ್ಗಃ ಉದ್ಭೂತಃ ಆರ್ಥಿಕ ಕ್ರಿಯಾಕಲಾಪಾಶ್ಚ ಪ್ರವರ್ಧಿತಃ. ಲಕ್ನೌ ನಗರೆ 15 ಛಾತ್ರಾಣಾಂ ಮೃತ್ಯುಃ ದುಃಖದ ಅಗ್ನಿಘಟನಾಯಾಃ ಅನಂತರಂ ದ್ರುತ ಕಾರ್ಯಾಚರಣಸ್ಯಾಂತರ್ಗತಂ ಆರಕ್ಷಕಾಃ ಗತರಾತ್ರೌ 6 ಜನಾನಾಂ ವಿರುದ್ಧಂ FIR ಇತಿ ಪಂಜೀಕೃತವಂತಃ. ತೇಷು ಚತ್ವಾರಃ ಚ ನಿಗಡಿತಾಃ. ಮುಖ್ಯಮಂತ್ರಿಣಃ ಯೋಗೀ ಆದಿತ್ಯನಾಥಸ್ಯ ನಿರ್ದೇಶಾನುಸಾರಂ ಲಕ್ನೌ ವಿಕಾಸ ಪ್ರಾಧಿಕರಣಸ್ಯ ಅಗ್ನಿಶಾಮಕ ವಿಭಾಗಸ್ಯ ವಿದ್ಯುತ್ ವಿಭಾಗಸ್ಯ ಚ ಚತ್ವಾರಃ ಅಧಿಕಾರಿಣಃ ಅಪಿ ನಿಲಂಬಿತಾಃ ಅಭವನ್. ಲಕ್ನೌ ನಗರೆ ಅಗ್ನಿಘಟನಾಯಾಃ ಸಂದರ್ಭೆ ಅಲಿಗಂಜ್ ನಗರಸ್ಯ ಆರಕ್ಷಕೈಃ BNS ತಥಾ ಉತ್ತರ ಪ್ರದೇಶ ಅಗ್ನಿಶಾಮಕ ಸೇವಾ ಅಧಿನಿಯಮಸ್ಯಾಂತರ್ಗತಂ ಪ್ರಾಸಂಗಿಕ ಖಂಡೇಷು 6 ಅಭಿಯುಕ್ತಾನಾಂ ಅನ್ಯಾಂಚ ಉತ್ತರದಾಯಿ ಜನಾನಾಂ ವಿರುದ್ಧಂ FIR ಪಂಜೀಕೃತಂ ಅಸ್ತಿ. ಯತ್ರ ಹ್ಯಃ ದುಃಖದ ಅಗ್ನಿ ಪ್ರಕೋಪಃ ಅಭವತ್ ತಸ್ಮಿನ್ ಭವನೆ ಅನಧಿಕೃತ ನಿರ್ಮಾಣಸ್ಯ ವಿಷಯೆ 16-2000 ವರ್ಷೆ ವಿಧ್ವಂಸಾದೇಶಃ ಪ್ರಸಾರಿತಃ ಆಸೀತ್. ಪರಂಚ ಮಾಸದ್ವಯಾಭ್ಯಂತರೆ ಏವ ಆದೇಶಃ ನಿರಸ್ತಃ ಅಭವತ್. ಏತದತಿರಿಚ್ಯ ರಾಜ್ಯ ಸರ್ವಕಾರೇಣ ಅಗ್ನಿಘಟನಾಯಾಃ ಉಚ್ಚಸ್ತರೀಯ ಅನ್ವೇಷಣಸ್ಯ ಆದೇಶೋಪಿ ಪ್ರದತ್ತಃ. ಘಟನಾಯಾಃ ಅನ್ವೇಷಣಾರ್ಥಂ SIT ಇತಿ ವಿಶೇಷ ಅನ್ವೇಷಣ ದಲಸ್ಯ ನಿರ್ಮಾಣಮಪಿ ಕೃತಮಸ್ತಿ. ದಲಂ 7 ದಿನೇಷು ಏವ ಸ್ವಸ್ಯ ಪ್ರತಿವೇದನಂ ಸಮರ್ಪಯಿಷ್ಯತಿ. ಹ್ಯಃ ಅಪರಾಹ್ನೆ ದುಃಖದ ಅಗ್ನಿಘಟನಾಯಾಂ ನ್ಯೂನಾತಿನ್ಯೂನಂ 15 ಜನಾಃ ಮೃತಾಃ. ತೇಷು ಅಧಿಕತಯಾ 16-25 ವರ್ಷೀಯಾಃ ಛಾತ್ರಾಃ ಆಸನ್.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ತಿಪ್ಪೇಸ್ವಾಮಿ ಭಜನೆ ಪದ ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ ಗಳಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರಕ

0: ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ಧತೆ ಅವಲೋಕಿಸಿದರು. ನಶಾ ಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಟಿಡಿಆರ್, ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನ ಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು

0: ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ನಾಲ್ಕನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ ಐವರು ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮೂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಲ್ಲಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2,581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು ಸಬಲೀಕರಿಸುವ ಗುರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
5: 1894ರ June 23ರಂದು ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ಡಿ ಕುಬರ್ತಿನ್ ಅಂತ ಹೇಳಿ, ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾಹಬ್ಬ.
0: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25ನೇ ತಾರೀಖಿನಿಂದ 4 ಹಂತದ ತರಬೇತಿ

0: ಪಟ್ಟಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು. ಈಗ ಸಮಯ 7:15:34. ಇದೀಗ ಕೇಳಿ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯ ಕವಿತೆ, ಎಂವಿ ಅನಂತಕುಮಾರ್ ಅವರ ಧ್ವನಿಯಲ್ಲಿ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈಬೀಸಿ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ನೀವು ಕೇಳ್ತಾ ಇದ್ದೀರಾ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಇನ್ನು ಎನ್ಎಸ್ ಶಿವಪ್ರಕಾಶ್ ಅವರ ಕವಿತೆಗೆ ಸಿ ಅಶ್ವಥ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸುಡು ಬಯಲ ಗಾಳಿ ನಾನು, ಸುಳಿಯೇ ಪರಿಮಳವೇ ನೀನು.

ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಜಯ ಸುದರ್ಶನ್ ಅವರ ಕವಿತೆಗೆ ಸಂಗೀತ ಮತ್ತು ಧ್ವನಿ ನೀಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೂ ಭಾವತರಂಗ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಇದೀಗ ಸೇವಾ ಮಾಹಿತಿ.
1: ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಜೂನ್ 27ರಂದು ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ ಎಸ್ಕೆಪಿ ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844500009 ಹಾಗೆ ಕಲ್ಪೇಶ್ ಜೈನ್ ಅವರ ಮೊಬೈಲ್ ಸಂಖ್ಯೆ 9886393967ಕ್ಕೆ ಕರೆ ಮಾಡಿ.
0: ಕೇಳುಗರೇ ಗಮನಿಸಿ, ಅಪಾಯದ ಸಂಕಟದಲ್ಲಿರುವ ಶಿಶುಗಳು ಮತ್ತು ಮಕ್ಕಳಿಗಾಗಿ, ಅಂದರೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶಿಶುಗಳು, ಅವಧಿಗೂ ಮುನ್ನ ಜನನ, ಕಡಿಮೆ ತೂಕ ಅಥವಾ ಯಾವುದೇ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳಿಗಾಗಿ ಮಕ್ಕಳ ಅಭಿವೃದ್ಧಿ ಮೌಲ್ಯಮಾಪನ ಶಿಬಿರವನ್ನು ಇದೇ ಜೂನ್ 25ರಂದು ಗುರುವಾರ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ DEIC ಅಂದರೆ ಜಿಲ್ಲಾ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಶಿಬಿರವನ್ನು ನಡೆಸಲಾಗ್ತದೆ. ಹಾಗಾಗಿ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳೊಂದಿಗೆ ಪೋಷಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಲು ಆಯೋಜಕರು ಕೋರಿರುತ್ತಾರೆ. ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ DEIC ಸಂಪರ್ಕಿಸಿ.
2: SJM ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
0: ಕೇಳುಗರೇ ಗಮನಿಸಿ, ಇಂದು ಸಂಜೆ 6:05ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ತಿಪ್ಪೇಸ್ವಾಮಿ ಕುರಿತು ಭಜನೆ ಪದ ಕೇಳುವಿರಿ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ

0: 2:40ಕ್ಕೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಈಗ ಸಮಯ 7:35 ಆಗುತ್ತಲಿದೆ. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್. ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮೋಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ

0: ಪಾಯಿಂಟ್ ಒಂದರಿಂದ 2025ರಲ್ಲಿ ಶೇಕಡಾ 35.4ಕ್ಕೆ ಏರಿದೆ ಎಂದು ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025ರಲ್ಲಿ ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024ರಲ್ಲಿ 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು ಶೇಕಡಾ 60ರಷ್ಟು ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ರ ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3ನೇ ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2 ಗಂಟೆ 12 ನಿಮಿಷಗಳ ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನಲ್ ಮೆಸ್ಸಿ 38ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೊ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024ರಲ್ಲಿ ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. ಎಫ್ಐಎಚ್ ಪ್ರೋ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2ನೇ ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ದ 3-2 ಅಂತರದ ಜಯಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗ

ಅನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯ ಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14ನೇ ಶ್ರೇಯಾಂಕದ ಲಕ್ಷ್ಯ ಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5ನೇ ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ

ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ. ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ. ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್. ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಇದು

0: ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂ. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಸ್ನೇಹಿತರೆ, ಎಂದಿನಂತೆ ಇಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇಂದು June 23 ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ. ಹಾಗಾಗಿ ಇಂದಿನ ಪ್ರಶ್ನೆ ಒಲಿಂಪಿಕ್ಸ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನ ಕೇಳ್ತೇನೆ. ಮುಂದಿನ ಅಂದರೆ ಪ್ರಶ್ನೆ ಹೀಗಿದೆ: 2028 ಒಲಿಂಪಿಕ್ಸ್ ಕ್ರೀಡಾಕೂಟವು ಯಾವ ದೇಶದ ಯಾವ ನಗರದಲ್ಲಿ ನಡೆಯಲಿದೆ? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ. 2028 ಅಂದರೆ ಮುಂದಿನ 2028 ಒಲಿಂಪಿಕ್ಸ್ ಕ್ರೀಡಾಕೂಟವು ಯಾವ ದೇಶದ ಯಾವ ನಗರದಲ್ಲಿ ನಡೆಯಲಿದೆ? ಈ ಪ್ರಶ್ನೆಗೆ ನಾನು 2 ಗೀತೆಗಳ ಕಾಲಾವಕಾಶವನ್ನು ಕೊಡ್ತೇನೆ. ನೀವು ಈ ಅವಧಿಯ ಒಳಗೆ ಉತ್ತರವನ್ನು ಕಳಿಸಬೇಕು. ಉತ್ತರ ಕಳುಹಿಸಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಹೀಗಿವೆ: 944864472 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿ. ಆರಂಭದಲ್ಲಿ ಕೇಳಿ 7 o'clock ಚಿತ್ರದ ಈ ಗೀತೆಯನ್ನು.

0: ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಮುಂದಿನ ಗೀತೆ ಚೈತ್ರದ ಚಿಗುರು.

0: ವಿಶಾಲ್ ಇದನ್ನಲ್ಲ ಅವಂದೆಲ್ಲ ಸರಿಯಾಗಿ ನಡೆಯುತ್ತೆ.
1: ನಿನ್ನೆ ಅವನ ಬ್ಯಾಂಕ್ ಅಕೌಂಟ್ ನಲ್ಲಿ 15,000 ರೂಪಾಯಿ ಫ್ರಾಡ್ ಆಯ್ತು ಗೊತ್ತಾ.
0: ಆದ್ರೆ ಅವನಿಗೆ ಟೆನ್ಷನ್ ಇಲ್ಲ ನೋಡು.
2: ಟೆನ್ಷನ್ ಯಾಕೆ, ನನ್ನ ತಪ್ಪೇನೂ ಇರಲಿಲ್ಲ. ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ, ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ, ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTP ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ, ಅರಿತುಕೊಳ್ಳಿ, ಜಾಗರೂಕರಾಗಿರಿ.
3: ಕೇಳಿದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ ಅಲ್ವೇ, ಆದ್ರೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ, ಕ್ಷಮಿಸಿ. ನಮ್ಮ ಲ್ಯಾಪ್ಟಾಪ್ ಆನ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸಮಯ ತಗೊಳ್ಳುತ್ತೆ.

0: ಕೇಳುಗರೆ ಗಮನಿಸಿ, ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ನಾನು ಆಗಲೇ ಕೂಡ ಸ್ಪಾನ್ಸರ್ ಅದು ಆಯುಷ್ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡೋಕ್ಕಾಗಿರಲಿಲ್ಲ. ಈಗ ಆ ಸಮಯವನ್ನು ಈಗ ಉಪಯೋಗಿಸ್ಕೊಳ್ಳೋಣ ಅಂತ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರಿನ ವೈದ್ಯಾಧಿಕಾರಿ. ಇವತ್ತು ಸುಂದರವಾಗಿ ಕಾಣುವಂತಹ, ಮನೆ ಮುಂದೆ ಬೆಳೆಸಿದರೆ ಅಲಂಕಾರಕವಾಗಿ ಕಾಣುವಂತಹ ಮತ್ತು ಔಷಧೀಯ ಗುಣ ಇರುವಂತಹ ಒಂದೆರಡು ಗಿಡಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಬನ್ನಿ. ಸಾಮಾನ್ಯವಾಗಿ ಈ ಗಿಡ ಕಳೆಯಂತೆ ಎಲ್ಲ ಕಡೆ ಕಂಡು ಬರುತ್ತೆ. ಹೃದಯಾಕಾರದ ಚಿಕ್ಕ ಚಿಕ್ಕ ಮೂರು ಎಲೆಗಳನ್ನು ಜೋಡಿಸಿದಂತೆ ಇದರ ಎಲೆಗಳಿರುತ್ತೆ. ಹಳದಿ ಬಣ್ಣದ ಸುಂದರವಾದ ಹೂ ಬಿಡುತ್ತೆ. ಬಹಳ ಸುಂದರವಾದ ನೆಲದಲ್ಲೇ ಹಬ್ಬುವಂತಹ ಗಿಡ ಈ ಹುಳಿ ಸೊಪ್ಪು. ಸಾಮಾನ್ಯವಾಗಿ ಇದನ್ನ ಹುಳಿ ಸೊಪ್ಪು ಅಂತ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನ ಚಾಂಗೇರಿ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಆಕ್ಸಾಲಿಸ್ ಕಾರ್ನುಕಿಲೇಟಾ. ಎಲೆಗಳು ಹುಳಿಯಾಗಿರುವುದರಿಂದ ಇದನ್ನ ಹುಳಿ ಸೊಪ್ಪು ಅಂತ ಕರೀತಾರೆ. ನೋಡಲು ಆಕರ್ಷಕವಾಗಿರುವ ಕಾರಣ ಮನೆ ಮುಂದೆ ಕುಂಡದಲ್ಲಿ ಅಲಂಕಾರಿಕವಾಗಿ ಸಹ ಈ ಸಸ್ಯವನ್ನ ಬೆಳೆಸಬಹುದು. ಈ ಸೊಪ್ಪಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ. ನಿತ್ಯ ಆಹಾರದೊಂದಿಗೆ, ಸಾಂಬಾರ ತಯಾರಿಕೆಯಲ್ಲಿ, ಇತರೆ ಸೊಪ್ಪಿನೊಂದಿಗೆ ಈ ಸೊಪ್ಪನ್ನು ಮಿಶ್ರ ಮಾಡಿ ಬಳಸಬಹುದು. ಹಾಗೆ ಸುಮ್ಮನೆ ತಿನ್ನಲು ಸಹ ಇದು ಬಹಳ ರುಚಿಕಟ್ಟಾಗಿರುತ್ತೆ. ಕೈಕಾಲು ಉರಿ, ದೇಹದಲ್ಲಿ ಪಿತ್ತದ ಪ್ರಮಾಣ ಜಾಸ್ತಿ ಆಗಿದ್ರೆ ಈ ಗಿಡದ ಎಲೆಯನ್ನು ಹಾಗೆ ಜಗಿದು ತಿನ್ನಬಹುದು. ಮಕ್ಕಳು ಸಹ ಈ ಎಲೆಯನ್ನು ತಿನ್ನಲಿಕ್ಕೆ ಬಹಳ ಇಷ್ಟಪಡ್ತಾರೆ. ಅಷ್ಟು ಹುಳಿ ಹುಳಿಯಾಗಿ ತುಂಬಾ ಸುರುಚಿಕರವಾಗಿ ಈ ಗಿಡದ ಎಲೆ ಇರುತ್ತೆ. ಗಿಡದ ಎಲ್ಲಾ ಅಂಗಗಳಲ್ಲೂ ಕೂಡ ಔಷಧೀಯ ಗುಣ ಇರುತ್ತೆ. ಇಡೀ ಗಿಡವನ್ನು ಸಂಗ್ರಹಿಸಿ ನೆರಳಿನಲ್ಲಿ ಒಣಗಿಸಿ ಕಷಾಯ ಮಾಡಿಕೊಂಡು ಸೇವನೆ ಮಾಡಿದ್ರೆ ಗಾಯಗಳು ಬೇಗ ವಾಸಿಯಾಗುತ್ತೆ. ಎಲ್ಲಾ ತರದ ಜ್ವರದಲ್ಲಿ ಎಲೆಯ ಕಷಾಯ ಅತ್ಯುತ್ತಮವಾದ ಪ್ರಥಮ ಚಿಕಿತ್ಸೆ ಆಗಿದೆ. ಇದರ ಕಷಾಯವನ್ನ ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನೋವು ನಿವಾರಕದಂತೆಯೂ ಸಹ ಕೆಲಸ ಮಾಡುತ್ತೆ. ಚಿಗುರು ಎಲೆಗಳನ್ನು ಜಗಿದು ತಿನ್ನುವುದರಿಂದ ಹಸಿವು ಹೆಚ್ಚಾಗುತ್ತೆ ಹಾಗೂ ಸೇವಿಸಿದ ಆಹಾರ ಸಂಪೂರ್ಣವಾಗಿ ದೇಹಗತವಾಗಲು ಸಹ ಸಹಕರಿಸುತ್ತೆ. ಮೂಲವ್ಯಾಧಿಯಲ್ಲಿ ಈ ಎಲೆ ಅತ್ಯುತ್ತಮ ಔಷಧಿಯಾಗಿದೆ. ನಿಯಮಿತವಾಗಿ ಎಲೆಯನ್ನು ಜಗಿದು ತಿನ್ನುತ್ತಿದ್ರೆ ರಕ್ತ ಶುದ್ಧಿಯಾಗಿ ಚರ್ಮದ ಕಾಂತಿಯೂ ಸಹ ಹೆಚ್ಚಾಗುತ್ತೆ ಹಾಗೂ ಚರ್ಮದ ವ್ಯಾಧಿಗಳು ಬರೋದಿಲ್ಲ. ನೀವು ಆಹಾರದಲ್ಲಿ ಈ ಸೊಪ್ಪನ್ನು ಬಳಸ್ತಾ ಇದ್ರೆ ಈ ಎಲ್ಲಾ ಪ್ರಯೋಜನಗಳನ್ನು ಸಹ ನೀವು ಪಡಿಬಹುದು. ಹಾಗೆ ಇನ್ನೊಂದು ಸುಂದರವಾದ ಔಷಧೀಯ ಸಸ್ಯ ಸರ್ಪಗಂಧ. ಆಯುರ್ವೇದದಲ್ಲಿಯೂ ಸಹ ಇದನ್ನು ಸರ್ಪಗಂಧ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ರಾಹುಲ್ಫಿಯಾ ಸರ್ಪಂಟೈನಾ. ಈ ಗಿಡದ ಬೇರು, ಎಲೆ, ಬೀಜ, ಹಣ್ಣು ಹೀಗೆ ಎಲ್ಲಾ ಭಾಗದಲ್ಲಿಯೂ ಸಹ ಔಷಧೀಯ ಗುಣಗಳಿರುತ್ತೆ. ಕೆಂಪು ಮಣ್ಣಿನಲ್ಲಿ ಸ್ವಲ್ಪ ಶೀತ ಪ್ರದೇಶದಲ್ಲಿ ಈ ಸಸ್ಯ ಬಹಳ ಚೆನ್ನಾಗಿ ಬೆಳೆಯುತ್ತೆ. ದುಂಡನೆ ಚಿಕ್ಕ ಕೆಂಪಾದ ಹಣ್ಣುಗಳನ್ನು ಬಿಡುತ್ತೆ. ಹಣ್ಣುಗಳು ನೋಡಲು ತುಂಬಾ ಸುಂದರವಾಗಿರುತ್ತೆ. ಹಾಗಾಗಿ ಈ ಗಿಡವನ್ನು ಅಲಂಕಾರಿಕವಾಗಿಯೂ ಸಹ ನಾವು ಕುಂಡದಲ್ಲಿ ಬೆಳೆಸಬಹುದು. ಇದು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ನಿದ್ರೆ ಬಾರದವರಿಗೆ ಈ ಗಿಡದ ಬೇರನ್ನು ಕುದಿಸಿ ಕಷಾಯ ಮಾಡಿಕೊಟ್ಟರೆ ನಿದ್ರೆ ಚೆನ್ನಾಗಿ ಬರುತ್ತೆ. ಈ ಬೇರಿನ ಕಷಾಯವನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಮಾನಸಿಕ ಒತ್ತಡ ನಿಯಂತ್ರಣಕ್ಕೆ ಬರುತ್ತೆ. ಆದ ಕಾರಣ ಅಧಿಕ ರಕ್ತದೊತ್ತಡ ಅಂದರೆ ಬಿಪಿ ಇರುವವರಲ್ಲಿ ಸಹ ಈ ಸರ್ಪಗಂಧದ ಕಷಾಯ ಅತ್ಯುತ್ತಮ ಮನೆ ಮದ್ದು ಹಾಗೂ ಪಥ್ಯ ಆಗಿರುತ್ತೆ. ಈ ಗಿಡದ ಬೇರಿನ ಕಷಾಯವನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಇದ್ರೆ ರಕ್ತದ ಒತ್ತಡ ಒಂದೇ ಕಂಟ್ರೋಲ್ನಲ್ಲಿ ಇರುತ್ತೆ, ಫ್ಲಕ್ಚುಯೇಟ್ ಆಗುವುದಿಲ್ಲ. ಸಂಶೋಧನೆಗಳಿಂದ ಈ ಗಿಡದಲ್ಲಿ ಇರುವಂತಹ ರಿಸರ್ಪಿನ್ ಎನ್ನುವ ರಾಸಾಯನಿಕ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟಿರಲು ಹಾಗೂ ಒತ್ತಡವನ್ನು ನಿವಾರಿಸಲು ಸಹಕಾರಿಯಾಗಿದೆ ಅಂತ ಕಂಡುಬಂದಿದೆ. ಜ್ವರದಲ್ಲಿ ಈ ಗಿಡದ ಎಲೆಯನ್ನು ಕುದಿಸಿ ಕಷಾಯ ತಯಾರಿಸಿ ಸೇವನೆ ಮಾಡುವುದರಿಂದ ಜ್ವರದ ತೀವ್ರತೆ ಸಹ ಕಡಿಮೆ ಆಗುತ್ತೆ. ಇಲಿಯಂತಹ ದಂಶಕ ಪ್ರಾಣಿಗಳು ಕಚ್ಚಿದಾಗ ಈ ಗಿಡದ ಬೇರನ್ನು ತೇಯ್ದು ಆ ಜಾಗಕ್ಕೆ ಹಚ್ಚುವುದರಿಂದ ಆ ಗಾಯ ಬೇಗ ವಾಸಿಯಾಗುತ್ತೆ ಮತ್ತು ನಂಜು ಆಗದಂತೆಯೂ ಸಹ ನಾವು ತಡೆಗಟ್ಟಬಹುದು. ಈ ಸಸ್ಯವು ಮಾಂಸಖಂಡದ ಸಂಕೋಚನ ಗುಣವನ್ನು ಹೊಂದಿರುವ ಕಾರಣ ಅಸ್ತಮಾ ಮತ್ತು ಗರ್ಭಿಣಿಯರು ಇದನ್ನು ಸೇವಿಸದೇ ಇರುವುದೇ ಹೊಳಿತು. ಹೀಗೆ ಸರ್ಪಗಂಧ ಹಾಗೂ ಹುಳಿ ಸೊಪ್ಪಿನ ಗಿಡಗಳನ್ನು ನಿಮ್ಮ ಮನೆ ಮುಂದೆ ಕುಂಡದಲ್ಲಿ ಅಲಂಕಾರಿಕವಾಗಿ ಬೆಳೆಸಿಕೊಳ್ಳಿ ಹಾಗೂ ಆರೋಗ್ಯಕರ ಪ್ರಯೋಜನವನ್ನು ಪಡೆದುಕೊಳ್ಳಿ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ

0: ಆರೋಗ್ಯ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ಇದುವರೆಗೂ ಆಯುರ್ಧಾರ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಶಿವಕುಮಾರ್, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ. ಈಗ ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Padma Awards during second round of civil investiture ceremony at Rashtrapati Bhavan today. Uttar Pradesh government suspends four officials in connection with Lucknow fire incident. Four accused arrested. Four ships carrying fertilizers heading towards Indian ports after crossing Strait of Hormuz. Qatari authorities confirmed death of 12 Indian nationals in Ras Laffan LNG explosion. And Lakshya Sen and Tanvi Sharma to lead India's challenge at US Open Super Badminton Tournament beginning today in California. And with that, we end the morning news. Have a nice day.
1: ಸಮಯ ಸರಿಯಾಗಿ 8 ಗಂಟೆ. ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ಸಮಯ 8:30 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳಿದರೆ ನಾನು 7:55 ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಆದರೆ ನಮ್ಮ ಒಂದು ತಾಂತ್ರಿಕ ದೋಷದಿಂದ ನಿಮ್ಮ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಆ ಪ್ರಶ್ನೆಗೆ ಉತ್ತರವನ್ನು ಅಷ್ಟೇ ಹೇಳ್ತೇನೆ, ಸಹಕರಿಸಿ ಅಂತ ಹೇಳ್ತಾ ಈಗ ಒಂದು ಸರಿಯಾದ ಉತ್ತರವನ್ನು ಹೇಳುವಂಥದ್ದು. ಪ್ರಶ್ನೆ ಏನು ಕೇಳಿದ್ದೆ ಅಂತ ಹೇಳಿದರೆ, ಮುಂದಿನ ಅಂದರೆ 2028 ಒಲಿಂಪಿಕ್ಸ್ ಕ್ರೀಡಾಕೂಟವು ಯಾವ ದೇಶದ ಅಥವಾ ಯಾವ ದೇಶದ ಯಾವ ನಗರದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಸರಿಯಾದ ಉತ್ತರ, 2028 ಒಲಿಂಪಿಕ್ಸ್ ಕ್ರೀಡಾಕೂಟವು ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿರುವ ಲಾಸ್ ಏಂಜಲೀಸ್ ನಗರದಲ್ಲಿ ನಡೆಯಲಿದೆ. ಕೇಳುಗರೆ, ಪ್ರತಿ ವರ್ಷ ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನವನ್ನು ಆಚರಿಸಲಾಗುತ್ತೆ. 1894 ಜೂನ್ 23 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿ ಅಂದರೆ IOC ಸ್ಥಾಪನೆಯಾಯಿತು. ಇದರ ಒಂದು ನೆನಪಿಗಾಗಿ 1948 ಈ ದಿನವನ್ನು ಅಂದರೆ ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ ಅಂತ ಹೇಳಿ ಕರೆಯಲಾಗುತ್ತೆ. ಸರಿಯಾದ ಉತ್ತರ ಎಲ್ರಿಗೂ ಗೊತ್ತಾಯಿತು ಅಂತ ಭಾವಿಸ್ತೇನೆ. ತೊಂದರೆ ಆಗಿದ್ದಕ್ಕಾಗಿ ಕ್ಷಮೆ ಇರಲಿ, ಸಹಕರಿಸಿ ಅಂತ ಹೇಳ್ತಾ ಈಗ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದೀಗ ಕೇಳಿ ಐರಾವತ ಚಿತ್ರದ ಈ ಗೀತೆ. ಐರಾವತ ಚಿತ್ರದ ಗೀತೆಗಾಗಿ ಎಪಿ ಅರ್ಜುನ್ ಅವರ ಸಾಹಿತ್ಯವಿದೆ, ಸಂಗೀತ ವಿ ಹರಿಕೃಷ್ಣ, ಶಶಾಂಕ್ ಶೇಷಗಿರಿ, ಸುನೀತಾ ಎಸ್ ಅವರ ಧ್ವನಿಯಲ್ಲಿ.

ಕೇಳುಗರೆ, ನಾನು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ಬಗ್ಗೆ ಹೇಳಿದೆ. ಈ ದಿನ ಮತ್ತೊಂದು ವಿಶೇಷತೆ ಇದೆ, ಏನದು ಅಂತೀರಾ? ಜೂನ್ 23 ಅಂತಾರಾಷ್ಟ್ರೀಯ ವಿಧವೆಯರ ದಿನ ಅಂತ. ಸ್ತ್ರೀ ಅಬಲೆಯಲ್ಲ ಸಬಲೆ ಎಂಬ ಘೋಷಣೆಗಳು ಆಗಾಗ ಕೇಳ್ತಾ ಇರ್ತವೆ. ಆದರೂ ಕೂಡ ಕೆಲ ಮಹಿಳೆಯರು ಒಂದು ಹಂತದಲ್ಲಿ ಅನುಭವಿಸುವಂತಹ ಸಂಕಟ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ಹೆಂಡತಿಯಾಗಿ ತಾಯಿಯಾಗಿ ಕುಟುಂಬವನ್ನು ಸಲಹುವ ಸ್ತ್ರೀ ಆಕಸ್ಮಿಕವಾಗಿ ಗಂಡನನ್ನು ಕಳೆದುಕೊಂಡ್ರೆ ಅವಳು ಈ ಸಮಾಜದಲ್ಲಿ ವಿಧವೆ ಎನ್ನುವಂತಹ ಪಟ್ಟ ಒತ್ತು ಬಿಡ್ತಾಳೆ. ಇದರಿಂದ ಅದೆಷ್ಟೋ ಮಹಿಳೆಯರು ಅನುಭವಿಸುವ ಸಂಕಷ್ಟಗಳನ್ನು ಅವಳು ಯಾರ ಮುಂದೆಯೂ ಹೇಳಿಕೊಳ್ಳೋದಿಲ್ಲ. ಅವಳು ಒಂಟಿ ಭಾವನೆ ಅನುಭವಿಸುತ್ತಾ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿಲಿಕ್ಕೆ ಬಯಸ್ತಾಳೆ. ಕೇಳಿದ್ರೆ ಬನ್ನಿ, ಈಗೊಂದು ಗೀತೆಯನ್ನು ಕೇಳಿಬರೋಣ. ಈ ಅಂತಾರಾಷ್ಟ್ರೀಯ ವಿಧವೆಯರ ದಿನದ ಮಹತ್ವದ ಒಂದು ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳಿ ಸಚ್ಚಿ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಚಿತ್ರಾ.

ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 23ರಂದು ಅಂತಾರಾಷ್ಟ್ರೀಯ ವಿಧವೆಯರ ದಿನವನ್ನು ಆಚರಿಸಲಾಗುತ್ತೆ. ಈ ದಿನದ ಮುಖ್ಯ ಉದ್ದೇಶ ಏನು ಅಂತ ಹೇಳೋದಾದರೆ, ವಿಧವೆಯರು ಎದುರಿಸುವ ಸಮಸ್ಯೆಗಳು, ದೌರ್ಜನ್ಯಗಳು ಮತ್ತು ಸಾಮಾಜಿಕ ಸವಾಲುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಅವರಿಗೆ ಆರ್ಥಿಕ ಭದ್ರತೆ, ಸಮಾನ ಹಕ್ಕುಗಳನ್ನು ಒದಗಿಸಲು ಈ ದಿನವನ್ನು ಆಚರಿಸ್ತಾರೆ. ಈ ದಿನದ ಆಚರಣೆಯನ್ನು ವಿಶ್ವಸಂಸ್ಥೆಯಿಂದ ಮನ್ನಣೆ ಪಡೆದ ಲಂಡನ್ನಿನಲ್ಲಿ ಅನಿವಾಸಿ ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಅಂತಾರಾಷ್ಟ್ರೀಯ ಎನ್ಜಿಒ ಲೂಂಬಾ ಫೌಂಡೇಶನ್ ಕಾಳಜಿಯಿಂದ ಈ ಅಂತಾರಾಷ್ಟ್ರೀಯ ವಿಧವೆಯರ ದಿನ ಆಚರಣೆಗೆ ಬಂತು. ಈ ಫೌಂಡೇಶನ್ನ ಮುಖ್ಯಸ್ಥ ಲಾರ್ಡ್ ಲೂಂಬಾ ಪಂಜಾಬ್ನವರು. ಇನ್ನು ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳಿ ಗಾಳಿಪಟ 2 ಚಿತ್ರದ ಈ ಗೀತೆಯನ್ನು.

ಸ್ನೇಹಿತರೆ, ನಾನು ಜೂನ್ 23 ಅಂತಾರಾಷ್ಟ್ರೀಯ ವಿಧವೆಯರ ದಿನದ ಬಗ್ಗೆ ಒಂದು ಅದರ ಮಹತ್ವವನ್ನು ಕುರಿತು ಹೇಳ್ತಾ ಇದ್ದೆ. ಲಾರ್ಡ್ ಲೂಂಬಾ ತಾಯಿ ಪುಷ್ಪಾವತಿ ಲೂಂಬಾ ಅವರು 1953 ಜೂನ್ 23ರಂದು ತಮ್ಮ ಪತಿಯನ್ನು ಕಳೆದುಕೊಂಡಿದ್ದರು. ಹೀಗಾಗಿ ಲೂಂಬಾ ಅವರಿಗೆ ಗಂಡನನ್ನು ಕಳೆದುಕೊಂಡಂತಹ ಮಹಿಳೆಯರ ಒಂದು ಸಂಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಒಂದು ಸದುದ್ದೇಶದಿಂದ 1954ರಿಂದ ವಿಧವೆಯರ ದಿನವನ್ನು ಆಚರಣೆಗೆ ತಂದರು. ನಂತರ 2011ರಲ್ಲಿ ವಿಶ್ವಸಂಸ್ಥೆಯು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ವಿಧವೆಯರ ದಿನವೆಂದು ಘೋಷಣೆಯನ್ನು ಮಾಡಿತು. ವಿಧವೆಯರು ಕೂಡ ತಮ್ಮ ಇಚ್ಛೆಯಂತೆ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಮಾಹಿತಿಯನ್ನು ಮುಂದುವರಿಸ್ತೇನೆ. ಏಕ್ಲವ್ಯ ಚಿತ್ರದ ಈ ಗೀತೆಯ ನಂತರ

ಸ್ನೇಹಿತರೆ, ನಾನು ಜೂನ್ 23ರ ಅಂತಾರಾಷ್ಟ್ರೀಯ ವಿಧವೆಯರ ದಿನದ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೆ. ವಿಧವೆಯರು ಕೂಡ ತಮ್ಮ ಇಚ್ಛೆಯಂತೆ ಜೀವನವನ್ನು ಸಾಗಿಸಬೇಕು ಅಲ್ವೇ? ಹೌದು, ಅವರ ಹಕ್ಕುಗಳನ್ನು ಕೂಡ ರಕ್ಷಣೆಯನ್ನು ಮಾಡುವಂತಾಗಬೇಕು. ಅವರಿಗೆ ಸುಗಮ ಜೀವನಕ್ಕೆ ದಾರಿ ಮಾಡಿಕೊಡಬೇಕು ಮತ್ತು ಅವರಿಗೆ ಗೌರವವನ್ನು ನೀಡುವುದರ ಜೊತೆಗೆ ಅವರಿಗೆ ನ್ಯಾಯ ಸಿಗಬೇಕು. ಅವರ ಮೇಲೆ ದೌರ್ಜನ್ಯಗಳು ನಿಲ್ಲಬೇಕು. ಸಮಾಜದ ಮುಖ್ಯವಾಹಿನಿಯಲ್ಲಿ ವಿಧವೆ ಎನಿಸಿಕೊಂಡವರೂ ಕೂಡ ಘನತೆಯಿಂದ ಬಾಳಲು ಎಲ್ಲ ಸಮಾಜಗಳು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ಸದುದ್ದೇಶದಿಂದ 2011ರ ಜೂನ್ 23ರಂದು ವಿಶ್ವಸಂಸ್ಥೆ ಈ ಅಂತಾರಾಷ್ಟ್ರೀಯ ವಿಧವೆಯರ ದಿನವನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿತು. ಹೌದಲ್ವೇ, ಅವರೂ ಕೂಡ ಎಲ್ಲರಂತೆಯೇ ಮನುಷ್ಯರು. ಅವರಿಗೂ ಕೂಡ ಅವರದೇ ಆದ ಜೀವನವಿರುತ್ತೆ. ಅವರನ್ನು ಗೌರವಿಸುವುದು ಎಲ್ಲರ ಕರ್ತವ್ಯ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಮುಂದಿನ ಗೀತೆ ಗೌರಮ್ಮ ಚಿತ್ರದ ಈ ಗೀತೆ

ಈ ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಕಾರ್ತಿಕ್. ಉಪೇಂದ್ರ ಅವರ ಸಾಹಿತ್ಯವಿರುವ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
1: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳುಗರೆ ಗಮನಿಸಿ, ಅಪಾಯದ ಸಂಕಟದಲ್ಲಿರುವ ಶಿಶುಗಳು ಮತ್ತು ಮಕ್ಕಳಿಗಾಗಿ, ಅಂದರೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶಿಶುಗಳು, ಅವಧಿಗೂ ಮುನ್ನ ಜನನ, ಕಡಿಮೆ ತೂಕ ಅಥವಾ ಯಾವುದೇ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳಿಗಾಗಿ ಮಕ್ಕಳ ಅಭಿವೃದ್ಧಿ ಮೌಲ್ಯಮಾಪನ ಶಿಬಿರವನ್ನು ಇದೇ ಜೂನ್ 25 ಗುರುವಾರ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ DEIC ಅಂದರೆ ಜಿಲ್ಲಾ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರದಲ್ಲಿ 9:00 ಸಂಜೆ 4:00 ಶಿಬಿರವನ್ನು ನಡೆಸಲಾಗ್ತಿದೆ. ಹಾಗಾಗಿ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳೊಂದಿಗೆ ಪೋಷಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಲು ಆಯೋಜಕರು ಕೋರಿರುತ್ತಾರೆ. ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ DEIC ಸಂಪರ್ಕಿಸಿ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೇಳಿ

0: ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂನಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ. ಈಗ ಸಮಯ 9:05:11. ಇದೀಗ ನಲ್ಲುಡಿ ಬದುಕಿಗೊಂದು ಹಿತ ನುಡಿ ಕಮಲಾಕ್ಷ ಅವರಿಂದ.
1: ನಲ್ಲುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಕಾಲ ಸರಿದಂತೆ ಮಾನವನು ನಗುವುದನ್ನು ಮರೆಯುತ್ತಿದ್ದಾನೆ. ಭೌತಿಕ ಸುಖ ಸಾಧನಗಳ ಹನುಮ ಬಾಲ, ಬೇಡವೆಂದರೂ ಬಲವಂತವಾಗಿ ನಮ್ಮನ್ನು ಸೆಳೆದುಕೊಳ್ಳುತ್ತಿರುವ ಸ್ಪರ್ಧಾಲೋಕದ ಒಳಸುಳಿಗಳು, ದೈನಂದಿನ ಬದುಕಿನ ಧಾವಂತ, ಇವೆಲ್ಲವುಗಳಿಂದ ನಗುವಿನ ಮೋಹಕ ಲೋಕ ಉಸಿರುಕಟ್ಟಿ ಸಾಯುತ್ತಿದೆ. ಇಂದು ಕ್ಷಣಾರ್ಧದಲ್ಲಿ ಹಡಗಿನ ಹೊಟ್ಟೆಯನ್ನು ತುಂಬಿಸಬಲ್ಲೆವು, ಆದರೆ ಭೌತಿಕ ಸುಖದ ಮಾರಿ ಹಸಿವನ್ನು ಶಮಿಸಬಲ್ಲ ಮಾಯಾಮಂತ್ರ ನಮಗೆ ಸಿದ್ಧಿಸಿಲ್ಲ. ಲೌಕಿಕ ಸುಖ ಸಾಧನಗಳ ಗಳಿಕೆ ಬಳಕೆಗಳು ಅನಿವಾರ್ಯವಾಗಿರುವ ಈ ದಿನಗಳಲ್ಲಿ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬದುಕಲು ನಗುವೆಂಬ ಟಾನಿಕ್ ನಮಗೆ ಸದಾ ಲಭ್ಯವಾಗಬೇಕಾಗಿದೆ. ಪ್ರಾಣಿಗಳಿಗೆ ಮನುಷ್ಯರಷ್ಟು ದುಃಖವಿಲ್ಲ. ಅದಕ್ಕಾಗಿಯೇ ನಗುವೆಂಬ ವಿಶೇಷ ವರವನ್ನು ದೇವರು ಮನುಷ್ಯನಿಗೆ ನೀಡಿದ್ದಾನೆ. ಯಾವ ಪ್ರಾಣಿಯೂ ಮನುಷ್ಯನಷ್ಟು ಸ್ವಚ್ಛಂದವಾಗಿಯೂ ಸ್ಫುಟವಾಗಿಯೂ ನಗಲಾರದು. ಮನಸ್ಸು ಪ್ರಫುಲ್ಲವಾಗಿ ಅರಳುವುದೇ ನಗು. ಮುಖವು ಮನಸ್ಸಿನ ಕನ್ನಡಿ. ನಗು ಮುಖ ಆರೋಗ್ಯಪೂರ್ಣ ಮನಸ್ಸನ್ನು ಪ್ರತಿಬಿಂಬಿಸುತ್ತದೆ. ಹೂವೆಂಬುದು ಗಿಡದ ನಗು, ತಂಗಾಳಿಯು ಭೂಮಿಯ ನಗು, ಬೆಳುದಿಂಗಳು ಬಾನಿನ ನಗು, ಒಲವೆಂಬುದು ಹೃದಯದ ನಗು. ಪರಿಚಿತರಲ್ಲಿ ನಮಗೆ ಇಷ್ಟವಾದವರನ್ನು ಕಂಡಾಗ ನಮ್ಮ ತುಟಿಗಳು ತಂತಾನೆ ಬಿರಿಯುತ್ತವೆ. ನಗುವಿನ ಹೂವು ಮುಖ ತುಂಬ ಅರಳುತ್ತದೆ. ಆತ್ಮೀಯತೆಯ ಸುಗಂಧ ಸುತ್ತೆಲ್ಲ ಹರಡುತ್ತದೆ. ತಾಯ ಮಡಿಲಲ್ಲಿ ಹಾಲುಣ್ಣುತ್ತ ತೃಪ್ತಿಯ ನಗುಸೂಸುವ ಮಗು ಹಾಗೂ ಧನ್ಯತಾಭಾವದಿಂದ ನಸುನಗು ಹುಮ್ಮಿಸುತ್ತಿರುವ ತಾಯಿ, ಈ ನಗುಗಳಿಗೆ ಬೆಲೆ ಕಟ್ಟಲಾದೀತೆ? ಕೃಷ್ಣ, ಯೇಸು, ಬುದ್ಧರ ಮುಖದಲ್ಲಿ ಬೆಳದಿಂಗಳಂತೆ ಪಸರಿಸಿರುವ ಹೂನಗು, ನೋಡುವ ಕಣ್ಗಳ ಸಿರಿ, ನಮ್ಮದೇ ಕಾಲದ ದಂತಕತೆ, ಗಾಂಧೀಜಿಯವರ ಶಿಶು ಸಹಜ ನಿಷ್ಕಳಂಕ ನಗು ಎಂಥವರನ್ನು ಮೋಹಿಸುತ್ತಿತ್ತಂತೆ. ಮಕ್ಕಳ ನಗು ಕಾರಣವೂ ಪ್ರತಿಫಲಾಪೇಕ್ಷೆಯೂ ಇಲ್ಲದ್ದಾದ್ರೆ ಕಿಶೋರರದು ತುಂಟತನ ಹಾಗೂ ಕುತೂಹಲದ ನಗು. ಪರಸ್ಪರ ಪ್ರಾಣವಾಗಿರುವ ಗಂಡು ಹೆಣ್ಣುಗಳ ನಡುವೆ ವಿನಿಮಯವಾಗುವ ಜೇನು ನಗುವಿನ ಮಾಧುರ್ಯವನ್ನು ಬಲ್ಲವರೇ ಬಲ್ಲರು. ಇಂಥ ಸಾತ್ವಿಕ ನಗುವಿನ ಜತೆ ಶಕುನಿ, ಶಕಾರ, ದುಷ್ಟಬುದ್ಧಿಯರು ಪ್ರತಿನಿಧಿಸುವ ಗೋಮುಖ ವ್ಯಾಘ್ರರ ತಾಮಸ ನಗುವು ಇರುವುದು ಜಗತ್ತಿನ ಕ್ರೂರ ವ್ಯಂಗ್ಯ. ನಗುವಿನ 6 ಪ್ರಕಾರಗಳಲ್ಲಿ ಉಪಹಸಿತ, ಅಪಹಸಿತ, ಅತಿಹಸಿತಗಳೆಂಬ ಕೊನೆಯ 3 ಅನಪೇಕ್ಷಣೀಯವು, ಸುಸಂಸ್ಕೃತರಲ್ಲಿ ತಿರಸ್ಕೃತವೂ ಆಗಿರುವಂಥವು. ನಗೆ ಕೊಲ್ಲುವಂತೆ ಹಗೆ ಕೊಲ್ಲಲಾರದು ಎಂಬ ಕವಿವಾಣಿ ಮಯಸಭೆಯ ದ್ರೌಪದಿ ದುರ್ಯೋಧನ ಪ್ರಸಂಗದಲ್ಲಿ ಎಷ್ಟು ಚೆನ್ನಾಗಿ ಅನ್ವಯವಾಗಿ ಬಿಡುತ್ತದೆ. ವ್ಯಂಗ್ಯ ನಗುವು ಉಳಿದವರಲ್ಲಿ ಜಿಗುಪ್ಸೆಯನ್ನೋ, ಭಯವನ್ನೋ, ಆತಂಕವನ್ನೋ, ಸೇಡನ್ನೋ ಪಿಶಾಚವೊಂದರಂತೆ ಒಮ್ಮೆಲೆ ಉದ್ದೀಪಿಸಿ ಬಿಡುತ್ತದೆ. ಪರಿಣಾಮವು ಭೀಕರವಾಗುತ್ತದೆ. ಆದರೆ ವಾತ್ಸಲ್ಯ, ಸ್ನೇಹ, ಪ್ರೀತಿ, ವಿಶ್ವಾಸ, ಅಭಯ ಇತ್ಯಾದಿ ಭಾವವನ್ನು ಇನ್ನೊಂದು ಹೃದಯದಲ್ಲಿ ಮೊಳೆಯಿಸುವ ಸಾಮರ್ಥ್ಯವಿರುವುದು ಸಾತ್ವಿಕ ನಗುವಿಗೆ ಮಾತ್ರ. ತನ್ನನ್ನು ನಿಂದಿಸಲಿ, ಕೇಡನ್ನೇ ಬಗೆಯುತ್ತಿರಲಿ, ಅಪಚಾರ ಎಸಗುತ್ತಿರಲಿ, ಅಂಥವರನ್ನು ಕಣ್ಣಾರೆ ಕಂಡು ಕೇವಲ ನಕ್ಕು ಬಿಡಬಲ್ಲ ಸಾಮರ್ಥ್ಯ ಮಹಾತ್ಮರಿಗೆ ಸಹಜವಾದುದು. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಎನ್ನುವ ಮಂಕುತಿಮ್ಮನ ಕಿವಿಮಾತನ್ನು ಪರಿಭಾವಿಸಬೇಕು. ಲೋಕದ ವಿಕಾರಗಳನ್ನು ನೋಡಿ ಒಮ್ಮೆ ನಕ್ಕು ಬಿಡುವ ಔದಾರ್ಯ ಎಷ್ಟು ದೊಡ್ಡದು. ಯಾವ ಕಾರಣಕ್ಕೋ ಪರಸ್ಪರ ಜಗಳವಾಡಿ ಮುಖ ಊದಿಸಿರುವ ಗಂಡ ಹೆಂಡಿರಲ್ಲಿ ಯಾರಾದರೊಬ್ಬರ ಮುಖದಲ್ಲಿ ಮೂಡುವ ಕ್ಷಮಾ ನಗು ಉಳಿದೊಬ್ಬರ ಮುಖದ ಗಂಟನ್ನು ಸಡಿಲಿಸಿ ಬಿಡುತ್ತದೆ. ನಗುವಿಗೆ ರೋಗ ನಿವಾರಕ ಶಕ್ತಿ ಹಾಗೂ ಆರೋಗ್ಯವರ್ಧಕ ಶಕ್ತಿಗಳಿವೆ ಎಂಬುದನ್ನು ವೈದ್ಯ ವಿಜ್ಞಾನ ಸಾಬೀತುಪಡಿಸಿದೆ. ಸ್ಪಾಂಡಿಲೈಟಿಸ್ ಕಾಯಿಲೆಯನ್ನು ನಾರ್ಮನ್ ಕಸಿನ್ಸ್ ಎಂಬ ಅಮೆರಿಕನ್ ಪತ್ರಕರ್ತ ನಕ್ಕುನಕ್ಕೇ ಹಿಮ್ಮೆಟ್ಟಿಸಿದನಂತೆ. ಎಂಡೋರ್ಫಿನ್ ಎಂಬ ರಾಸಾಯನಿಕವು ನಗುವಾಗ ಬಿಡುಗಡೆಗೊಂಡು ಆರೋಗ್ಯವನ್ನು ಹೆಚ್ಚಿಸುವುದಂತೆ. ಅಳುವುದಕ್ಕಿಂತ ತುಂಬಾ ಕಡಿಮೆ ಪ್ರಮಾಣದ ಸ್ನಾಯುಬಲ ನಗುವಿಗೆ ಸಾಕಾಗಿರುವಾಗ ಬುದ್ಧಿವಂತರು ಅದನ್ನೇ ಆಯ್ಕೆ ಮಾಡಿಕೊಳ್ಳಬಹುದು. ಬದುಕೆಂಬ ಕಹಿಮರದಲ್ಲಿ ನಗುವೆಂಬ ಸಿಹಿ ಹಣ್ಣು, ದುಃಖ ಸಾಗರದಲ್ಲಿ ಮುಳುಗದೆ ನಗುವಿನ ದೋಣಿಯನ್ನೇರಿ ದಡ ಸೇರಿ ಬಿಡಬೇಕು. ಬದುಕನ್ನು ಹಸನಾಗಿಸಲು ಈ ಉಪದೇಶಕ್ಕೆ ಕಿವಿಗೊಡೋಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ.
0: ಇದುವರೆಗೂ ನಲ್ಲುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ ಕಮಲಾಕ್ಷ ಅವರಿಂದ.

ಇದು ಚಿತ್ರದುರ್ಗ ಇದು ಚಿತ್ರದುರ್ಗ ಆಕಾಶವಾಣಿ ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂ ಈಗ ಸಮಯ 9:10 ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆ ಹಿಂದಿ ಚಿತ್ರಗೀತೆ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ಆರಂಭದಲ್ಲಿ ಕೇಳಿ ಒಂದು ಭಾವಗೀತೆಯನ್ನು

ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಹಿಂದಿ ಚಿತ್ರಗೀತೆ. ಲವ್ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕಾಮನ ಬಿಲ್ಲು ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಹೊಸ ಬೆಳಕು ಚಿತ್ರದ ಗೀತೆ. ಕುವೆಂಪು ಅವರ ರಚನೆಯ ಈ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ. ಹಾಡಿದ್ದಾರೆ ವಾಣಿ ಜೈರಾಮ್ ಮತ್ತು ಎಸ್ ಜಾನಕಿ.

ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಈಗ ಸಮಯ 9:30:25. ಇದೀಗ ಹಿಂದಿ ಚಿತ್ರಗೀತೆಗಳು. ಕೇಳುಗರೆ, ಒಂದು ಮಾಹಿತಿ, ನಿಮ್ಮ ಸಂದೇಶಗಳನ್ನು ಹೇಳುವಂತಹ ಸಮಯ ಅಲ್ವೇ, ಎಲ್ಲರೂ ಕೂಡ ಕಾದು ಕೂತಿರ್ತೀರಿ. ಆದರೆ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಇವತ್ತಿನ ಸಂದೇಶವನ್ನು ಓದಲಿಕ್ಕೆ ಆಗ್ತಾ ಇಲ್ಲ, ತಾಂತ್ರಿಕ ದೋಷವಿದೆ. ನನಗೂ ಕೂಡ ತುಂಬ ಬೇಸರ ಇದೆ. ನಿಮ್ಮೆಲ್ಲರ ಒಂದು ಸಂದೇಶಗಳು ಯಾವ ರೀತಿ ಇತ್ತು ಅನ್ನುವಂತಹ ಕುತೂಹಲ ಅಂತೂ ತುಂಬಾ ಇತ್ತು. ಏನು ಮಾಡೋದು, ಮನುಷ್ಯರೇ ಒಬ್ಬರು ಮಾತು ಒಂದೊಂದ್ಸರಿ ಕೇಳಲ್ಲ ಅಲ್ವೇ, ಹಾಗಾಗಿ ವಿದ್ಯುತ್ ಉಪಕರಣಗಳು ಕೂಡ ಒಂದೊಂದ್ಸಲ ಕೈ ಕೊಟ್ಬಿಡುತ್ತೆ. ಓಕೆ, ಸರಿ, ಇದೀಗ ಕೇಳೋಣ ದಿಲ್ ತೂ ಪಾಗಲಿಯೇ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಗ್ರಾಮದ ಕೃಷಿಕ ಎಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುವಿಎಂ ಮರುಳಸಿದ್ದೇಶ್. ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮೈನ್ ಕಿಲಾಡಿ ತು ಅನಾರಿ ಚಿತ್ರದ ಈ ಗೀತೆಯನ್ನು.

ಕೇಳುಗರೇ ಗಮನಿಸಿ, 25/6/2026 ಗುರುವಾರ, ಅಂದರೆ ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ವಿಷಯ: ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಮಕ್ಕಳ ಆರೈಕೆ. ಭಾಗವಹಿಸ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಎಚ್.ಟಿ. ಅವರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಜ್ವರ, ವೈರಲ್ ಸೋಂಕುಗಳು, ಡೆಂಗ್ಯೂ, ಶೀತ, ಕೆಮ್ಮು, ಅಪಾಯದ ಲಕ್ಷಣಗಳು, ಚಿಕಿತ್ಸೆ, ಮನೆಯಲ್ಲಿನ ಆರೈಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕ್ರಮಗಳು ಹಾಗೂ ಪೋಷಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕುರಿತು ಶ್ರೋತೃಗಳೊಂದಿಗೆ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ

ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಜ್ವರ, ವೈರಲ್ ಸೋಂಕುಗಳು, ಡೆಂಗ್ಯೂ, ಶೀತ, ಕೆಮ್ಮು, ಅಪಾಯದ ಲಕ್ಷಣಗಳು, ಚಿಕಿತ್ಸೆ, ಮನೆಯಲ್ಲಿನ ಆರೈಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕ್ರಮಗಳು ಹಾಗೂ ಪೋಷಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕುರಿತು ಶ್ರೋತೃಗಳೊಂದಿಗೆ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಿ ಕರೆ ಮಾಡಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 944864407273. ಮತ್ತೊಂದು ಸಂಖ್ಯೆ 9141970272. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ: 295649. ಸ್ಥಿರ ಎಸ್ಟಡಿ ಕ್ರಮಾಂಕ 0814. ವಾಟ್ಸಪ್ ಮೂಲಕ ಪ್ರಶ್ನೆ ಕೇಳಲು ಸಂದೇಶವನ್ನು ಕಳಿಸಬಹುದು. 944864273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ. ಈ ಕಾರ್ಯಕ್ರಮ 25/6/2026 ಗುರುವಾರ ಬೆಳಿಗ್ಗೆ 8:30 9:30 ತಪ್ಪದೇ ಕೇಳಿ. ಇದೀಗ ಕೇಳೋಣ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಈ ಗೀತೆ.

ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ಸಮಯ 10:42 ಇದೀಗ ಕನ್ನಡ ಚಿತ್ರಗೀತೆಗಳ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಉಡುಗಾಟ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಹನ್ ಶ್ರೇಯಾ ಘೋಷಾಲ್.

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ ನಮನ ನಮನ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಗೀತೆಗೆ ರಾಜೇಶ್ ಮತ್ತು ರಕ್ಷಾ ಅರವಿಂದ್ ಅವರು ಧ್ವನಿ ನೀಡಿದ್ದಾರೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಗಾಳಿಪಟ ಚಿತ್ರದ ಗೀತೆ. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ ಮತ್ತು ಟಿಪ್ಪು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ರೈತ ಬಾಂಧವರೇ, ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಗ್ರಾಮದ ಕೃಷಿಕ ಎಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಕರು ಯುಎಂ ಮರಳಸಿದ್ದೇಶ್. ಈ ಕಾರ್ಯಕ್ರಮವು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ ಕೃಷ್ಣಂ ಪ್ರಣಯಸಖಿ ಚಿತ್ರದ ಈ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇನ್ನು ಮುಂದಿನ ಗೀತೆ ಚಕ್ರವ್ಯೂಹ ಚಿತ್ರದ್ದು, ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್.

102.6 ಎಫ್ಎಂ ನಲ್ಲಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ ಇದೀಗ ಕೇಳಿ. ಕೆಂಪೇಗೌಡ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಜೋಗಿ ಚಿತ್ರದ ಈ ಗೀತೆ.

ಕೇಳಿದ್ರೆ, ಇದು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇನ್ನು ಇದುವರೆಗೂ ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ಬಾನುಲಿ ಗೆಳತಿ ಟಿ ಗೀತಾ. ಇನ್ನು ಮುಂದಿನ ಕಾರ್ಯಕ್ರಮಗಳ ಜೊತೆಯಾಗ್ತಾರೆ ನನ್ನ ಗೆಳತಿ ರಜನಿ ಅವರು. ಇನ್ನು ನನಗೆ ಅನುಮತಿ ಕೊಡಿ. ನಮಸ್ಕಾರ. ಇದೀಗ ಕೇಳಿ ಒಂದು ಗೀತೆ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗಿರೋದಿಕ್ಕೆ ನಾನು ಬಂದಿದ್ದೀನಿ ಸ್ಟುಡಿಯೋಗೆ. ನಿಮ್ಮ ರೇಡಿಯೋ ಗೆಳತಿ ರಜ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ 11:26. ಇನ್ನೀಗ ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮ.

ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಜೂನ್ 27ರಂದು ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ ಎಸ್ಕೆಪಿ ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844500009 ಹಾಗೆ ಕಲ್ಪೇಶ್ ಜೈನ್ ಅವರ ಮೊಬೈಲ್ ಸಂಖ್ಯೆ 9886393936 ಕ್ಕೆ ಕರೆ ಮಾಡಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಮರಗಳಿಂದೆದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಆಕಾಶವಾಣಿ ಚಿತ್ರದುರ್ಗ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕರಿಯಪ್ಪ ಎಂಬ ವ್ಯಕ್ತಿ 2026 ಮೇ 3 ಕಾಣೆಯಾಗಿರುತ್ತಾರೆ. ರಾಮಂಜನ ಹಳ್ಳಿಯಿಂದ ಕಾಣೆಯಾಗಿದ್ದಾರೆ. 65 ಈ ವ್ಯಕ್ತಿ ಸುಮಾರು 5 ಎತ್ತರ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾರೆ. ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ. ಕಾಣೆಯಾದಾಗ ಕೆಂಪು ಬಣ್ಣದ ಪಂಚೆ, ನೀಲಿ ಪಂಚೆ, ಟವಲ್, ಕೆಂಪು ಬಿಳಿ ಅಂಗಿ ಧರಿಸಿರುತ್ತಾರೆ. ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಸುಜಾತಾ ಎಂ ಎಂಬುವ 60 ವರ್ಷದ ಮಹಿಳೆ 16/5/2026 ದಾವಣಗೆರೆಯಿಂದ ಕಾಣೆಯಾಗಿರುತ್ತಾರೆ. ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುವ ಇವರು ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಕನ್ನಡ ಭಾಷೆ ಹಾಗೂ ಇಂಗ್ಲಿಷ್ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದಾಗ ಗುಲಾಬಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಹೇಮಲತಾ ಎಂಬ 16 ವರ್ಷದ ಯುವತಿ 2/2026 ಕಾಣೆಯಾಗಿರುತ್ತಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಬಿಳಿ ಮೈಬಣ್ಣ ಹೊಂದಿರುತ್ತಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಟೀಶರ್ಟ್, ಕೆಂಪು ಬಣ್ಣದ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಹಾಗೂ ಲಂಬಾಣಿ ಭಾಷೆ ಬಲ್ಲವರಾಗಿರುವ ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11:30 ಸೆಕೆಂಡುಗಳು. ಇನ್ನೀಗ ಕೇಳೋಣ ಕಾರ್ಯಕ್ರಮ ಮಾಹಿತಿ ಕಣಜ.

ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯ. ಯಾವ ಸಾಹಿತಿಯನ್ನ ಪರಿಚಯಿಸ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಅನ್ನೋದಾದ್ರೆ ಹೆಚ್ ವಿ ಸಾವಿತ್ರಮ್ಮ. ಹೆಚ್ ವಿ ಸಾವಿತ್ರಮ್ಮನವರ ಬಗ್ಗೆ ಒಂದಷ್ಟು ಮಾಹಿತಿ, ಒಂದಷ್ಟು ಗೀತೆಗಳೊಂದಿಗೆ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕನ್ನಡದ ಮಹತ್ವದ ಬರಹಗಾರತಿಯರಲ್ಲೊಬ್ಬರಾದ ಹೆಚ್ ವಿ ಸಾವಿತ್ರಮ್ಮನವರು

1913ರ ಮೇ 2ರಂದು ಬೆಂಗಳೂರಿನಲ್ಲಿ ಜನಿಸುತ್ತಾರೆ. ಇವರ ಪೂರ್ಣ ಹೆಸರು ಹೆಬ್ಬಳಲು ವೆಲಪನೂರು ಸಾವಿತ್ರಮ್ಮ. ತಂದೆ ಎಂ ರಾಮರಾವ್ ಹಾಗೂ ತಾಯಿ ಮೀನಾಕ್ಷಮ್ಮನವರು. ತಂದೆ ರಾಮರಾಯರು ಮೈಸೂರು ಸಂಸ್ಥಾನದಲ್ಲಿ ಉನ್ನತ ಅಧಿಕಾರಿಯಾಗಿದ್ದುದರಿಂದ ಸಾವಿತ್ರಮ್ಮನವರ ವಿದ್ಯಾಭ್ಯಾಸ ಮಂಡ್ಯ, ಹಾಸನ, ರಾಮನಗರ, ಕೋಲಾರ, ಮೈಸೂರು ಹೀಗೆ ಹಲವೆಡೆಗಳಲ್ಲಿ ನೆರವೇರಿತು. ಪ್ರೌಢಶಾಲೆಯಲ್ಲಿದ್ದಾಗಲೇ ಸಾವಿತ್ರಮ್ಮನವರಿಗೆ ಹೆಚ್ ಎ ನಾರಾಯಣರಾಯರೊಂದಿಗೆ ಮದುವೆಯಾಗುತ್ತೆ. ತಮ್ಮ ಪತಿ ವಿದೇಶಕ್ಕೆ ವ್ಯಾಸಂಗಕ್ಕಾಗಿ ಹೋಗಿದ್ದರಿಂದ ಇವರ ವಿದ್ಯಾಭ್ಯಾಸ ಮುಂದುವರೆಸೋದಕ್ಕೆ ಇವರಿಗೆ ಅನುಕೂಲವಾಗುತ್ತೆ. ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುವುದೇ ಕಷ್ಟ ಎನ್ನುವ ಕಾಲದಲ್ಲಿ 1931ರಲ್ಲಿ ಮೈಸೂರಿನ ಮಹಾರಾಣಿ ಕಾಲೇಜಿನಿಂದ 3 ಬಂಗಾರದ ಪದಕಗಳೊಂದಿಗೆ ಮೈಸೂರು ವಿಶ್ವವಿದ್ಯಾಲಯದ ಬಿಎ ಪದವಿ ಪಡೆದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಹೆಚ್ ವಿ ಸಾವಿತ್ರಮ್ಮನವರು ಭಾಜನರಾಗ್ತಾರೆ. ಇನ್ನೊಂದಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಸಾಹಿತಿಗಳಾದ ಹೆಚ್ ವಿ ಸಾವಿತ್ರಮ್ಮನವರ ಬಗ್ಗೆ. ಈಗ ಒಂದು ಗೀತೆಯನ್ನ ಕೇಳಿಬರೋಣ.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಾಹಿತಿಗಳ ಪರಿಚಯದಲ್ಲಿ ನಾನಿಂದು ಹೆಚ್ ವಿ ಸಾವಿತ್ರಮ್ಮನವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೆ. ಸಾವಿತ್ರಮ್ಮನವರಿಗೆ ತಮ್ಮ ಗುರುಗಳಾಗಿದ್ದ ಎಎನ್ ಮೂರ್ತಿರಾವ್, ತೀನಂ ಶ್ರೀ ಮುಂತಾದ ಮಹನೀಯರಿಂದ ಸಾಹಿತ್ಯದಲ್ಲಿ ಅಪಾರ ಅಭಿರುಚಿ ಮೂಡಿಬಂತು. ಇದಕ್ಕೆ ಅವರ ಪತಿ ಹೆಚ್ ಎ ನಾರಾಯಣರಾಯರಿಂದ ದೊರೆತ ಪ್ರೋತ್ಸಾಹ ಕೂಡ ಅನನ್ಯವಾದುದು. ಈ ವಿಶಿಷ್ಟ ದಂಪತಿಗಳು ಕಾರಂತರು, ಅನುಪಮ, ಮಾಸ್ತಿ, ತ್ರಿವೇಣಿ ಮುಂತಾದ ಮಹಾನ್ ಸಾಹಿತಿಗಳನ್ನ ಮನೆಗೆ ಕರೆಸಿ ಚಿಂತನ ಮಂಥನ ನಡೆಸ್ತಾ ಇದ್ರಂತೆ. ಸಾವಿತ್ರಮ್ಮನವರ ಸಾಹಿತ್ಯ ಕೃಷಿಯಲ್ಲಿ ಅನುವಾದಗಳಿಗೆ ವಿಶಿಷ್ಟ ಸ್ಥಾನವಿದೆ. ಅವರು ರವೀಂದ್ರನಾಥ್ ಠಾಗೂರರ ನೌಕಾಘಾತ, ಮನೆ ಜಗತ್ತು, ಗೋರಾ, ಚಿನ್ನದ ದೋಣಿ ಮತ್ತು ಲೂಯಿ ಫಿಷರ್, ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ, ಜೀವನ ಸಂದೇಶ, ಅಂಟನ್ ಜೇಕಾವ್ ರವರ ಸಣ್ಣ ಕಥೆಗಳ ಅನುವಾದದ ಮಧುವಣಗಿತ್ತಿ, ಹೀಗೆ ಬಹಳಷ್ಟು ಮಹತ್ಕೃತಿಗಳನ್ನು ಕನ್ನಡಕ್ಕೆ ತಂದು ಮಹತ್ವದ ಅನುವಾದಕಿ ಎನಿಸಿಕೊಂಡಿದ್ದಾರೆ. ಕನ್ನಡ ಕಥಾಲೋಕದಲ್ಲಿ ಹೆಚ್ ವಿ ಸಾವಿತ್ರಮ್ಮನವರ ಕಥೆಗಳಿಗೆ ತಮ್ಮದೇ ಆದ ಒಂದು ಸ್ಥಾನವಿದೆ. ಒಂದು ಕಾಲಘಟ್ಟ ಮತ್ತು ಸಮಾಜದ ಮನಸ್ಥಿತಿಯನ್ನು ಸ್ತ್ರೀ ಸಂವೇದನೆಯ ಮೂಲಕ ಹೇಳುವ ಪ್ರಯತ್ನವನ್ನು ಸಾವಿತ್ರಮ್ಮನವರು ಯಶಸ್ವಿಯಾಗಿ ಮಾಡಿದ್ದಾರೆ. ಇತ್ತೀಚೆಗೆ ಇವರ ಕಥೆಗಳೆಲ್ಲವನ್ನೂ ಸಮಸ್ತ ಕಥೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ರವಿಕುಮಾರ್ ಮತ್ತು ಎಲ್ ಜಿ ಮೀರಾ ಅವರು ಒಟ್ಟಾಗಿ ತಂದಿದ್ದಾರೆ. ಈ ಕೃತಿಯಲ್ಲಿ ಹೆಚ್ ವಿ ಸಾವಿತ್ರಮ್ಮನವರ ಹೊಸ ಜಗತ್ತು, ಪ್ರತೀಕ್ಷೆ, ಲಕ್ಷ್ಮಿ, ಸರಿದ ನೆರಳು, ಮರುಮದುವೆ, ನಿರಾಶ್ರಿತೆ ಮುಂತಾದ ಎಲ್ಲಾ ಕಥಾ ಸಂಕಲನಗಳನ್ನು ಒಂದುಗೂಡಿಸಿ ಇದನ್ನು ಹೊರತರಲಾಗಿದೆಯಂತೆ. ಕೇಳೋಣ ಈಗೊಂದು ಗೀತೆಯನ್ನ. ಮಾಹಿತಿಯನ್ನ ಈ ಗೀತೆಯ ನಂತರ ಮತ್ತೆ ಮುಂದುವರಿಸ್ತೀನಿ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮವನ್ನ. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಇಂದು ಸಾಹಿತಿಗಳ ಬಗ್ಗೆ ಪರಿಚಯವನ್ನ ಮಾಡ್ತಾ ಇದ್ದೆ. ಹೆಚ್ ವಿ ಸಾವಿತ್ರಮ್ಮ, ಮಹಿಳಾ ಸಾಹಿತಿಯಾಗಿರುವಂತಹ ಹೆಚ್ ವಿ ಸಾವಿತ್ರಮ್ಮನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹೆಚ್ ವಿ ಸಾವಿತ್ರಮ್ಮನವರಿಗೆ 1965 ವರ್ಷದಲ್ಲಿ ಮಧುವಣಗಿತ್ತಿ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, 1975 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸ್ವರಲಿಪಿ ಪ್ರತಿಷ್ಠಾನದ ಲಿಪಿ ಪ್ರಾಜ್ಞೆ ಗೌರವ, 1992 ವರ್ಷದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದಿಂದ ಅನುಪಮಾ ಪ್ರಶಸ್ತಿ, ದೇಜೋಗೌ ಮಹಿಳಾ ಸಾಹಿತ್ಯ ಪ್ರಶಸ್ತಿ, ಚಂದ್ರಲೇಖಾ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿದ್ದು. ಕರ್ನಾಟಕ ಲೇಖಕಿಯರ ಸಂಘವು ಹೆಚ್ ವಿ ಸಾವಿತ್ರಮ್ಮನವರ ಹೆಸರಿನಲ್ಲಿ ಉತ್ತಮ ಮಹಿಳಾ ಸಾಹಿತ್ಯ ಸಾಧಕರಿಗೆ ಪ್ರತಿ ವರ್ಷ ಪ್ರಶಸ್ತಿ ಗೌರವಗಳನ್ನು ಕೂಡ ನೀಡುತ್ತಾ ಬರ್ತಾ ಇದೆ.

ಕೇಳುಗರೆ ಹೇಳ್ತಾ ಇದ್ದೆ ಮಾಹಿತಿ ಕಣಜ ಸಾಹಿತಿಗಳ ಪರಿಚಯದಲ್ಲಿ ಹೆಚ್ ವಿ ಸಾವಿತ್ರಮ್ಮನವರ ಬಗ್ಗೆ. ಸಾವಿತ್ರಮ್ಮನವರು ಕೊಡಗಿನ ಗೌರಮ್ಮ, ತಿರುಮಲಾಂಬ, ಶ್ಯಾಮಲಾದೇವಿ, ತಿರುಮಲೆ ರಾಜಮ್ಮ ಮುಂತಾದ ಕನ್ನಡದ ಅಗ್ರಪಂಕ್ತಿಗೆ ಸೇರಿದ ಲೇಖಕಿಯರ ಸಾಲಿನಲ್ಲಿ ನಿಲ್ಲುವಂಥವರು. ಸಮಕಾಲೀನ ಸಾಂಪ್ರದಾಯಸ್ಥ ವಿಚಾರಧಾರೆಯ ಜೊತೆಗೆ ಆಧುನಿಕ ವಿಚಾರಧಾರೆಯೊಡನೆಯೂ ಸಹ ಸ್ಪಂದಿಸಿದವರು ಹೆಚ್ ವಿ ಸಾವಿತ್ರಮ್ಮನವರು. ಇವರ ಸಾಹಿತ್ಯದಲ್ಲಿ ಬಾಲ್ಯ ವಿವಾಹ, ಅವಿಭಕ್ತ ಕುಟುಂಬ ಮುಂತಾದ ಸಾಂಪ್ರದಾಯಿಕ ಪರಿಸರದಲ್ಲಿದ್ದು ಶಿಕ್ಷಣಾವಕಾಶದಿಂದ ವಂಚಿತಳಾಗಿದ್ದ ಮಹಿಳೆಯ ಜೀವನ, ಶಿಕ್ಷಿತಳಾದರೂ ಸ್ವಾತಂತ್ರ್ಯೋತ್ತರ ಸಮಾಜದಲ್ಲಿ ಉದ್ಯೋಗತತ್ತ ಆಕರ್ಷಿತಳಾಗದಿದ್ದ ಮಹಿಳೆಯ ಜೀವನ, ಹೀಗೆ ವಿವಿಧ ಸ್ತರದ ಮಹಿಳೆಯರ ಜೀವನ ಚಿತ್ರಣವನ್ನು ಕಾಣಬಹುದಾಗಿದೆ.

ಕೇಳುಗರೆ, ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಹೆಚ್ ವಿ ಸಾವಿತ್ರಮ್ಮನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೊಬ್ಬ ಸಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.

0: ಇದುವರೆಗೂ ಮಾಹಿತಿ ಕಣಜ ಸಾಹಿತಿಗಳ ಪರಿಚಯ ಕೇಳಿದಿರಿ. ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಮಹಾರಾಷ್ಟ್ರದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿ ದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರ್ಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯ

0: ತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟ್ರಭಕ್ತಿ ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೇಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸ್ಅಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದ್ಭುತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
3: ಕೇಳಿದ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮ ಗೌಡ ಅವರು, ಹೇಗಿದ್ದೀರಿ?
4: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
3: ಓಕೆ, ಅನುಪಮ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ, ಹೌದಾ?
4: ಹೌದು ಸರ್.
3: ವೃತ್ತಿ ಅದೇ,
4: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
3: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂತದ್ದು ರೋಡ್ ನಲ್ಲಿರುವಂತವ್ರಿಗೆ ಹೆಲ್ಪ್ ಮಾಡುವಂತದ್ದು, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡುವಂತದ್ದು, ಮಹಿಳೆಯರ ಸಬಲೀಕರಣ ಮಾಡುವಂತದ್ದು,

0: ಶಿಕ್ಷಣದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂಥದ್ದು. ನೀವು ಯಾವ ಸಮಾಜ ಸೇವೆಯಲ್ಲಿ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆಗೆ, ಸಮಾಜ ಇರೋದೆಲ್ಲ ಸಮಾಜನೇ ಅಲ್ವಾ. ಯಾವ ಸೇವೆ ಮಾಡುದು ಆಮೇಲೆ ನಾನು ಹೇಳಿದ್ರು ಪರಿಸರ ಕೆಲಸ ಮಾಡೋದು ಅಲ್ವಾ. ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
1: ಓಕೆ ಸರ್, ಹಾಗೆ ಹೇಳ್ಬೇಕು ಅಂತ ಹೋದಾಗ 1991 ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುತ್ತೆ. ಸಾಕ್ಷರತಾ ಆಂದೋಲನ ಪ್ರಾರಂಭ ಆದಾಗ ಮನೆ ಮನೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಮನೆ ಮುಂದೆ ನಾವು ಒಂದು 30 ಜನಕ್ಕೆ ಪಾಠ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡ್ತಾರೆ.
0: 1991
1: ನಾನು ಅವತ್ತು 6ನೇ ಕ್ಲಾಸ್ನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೇಲಿ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ, ಎಲ್ಲ ದೊಡ್ಡವರು, ನಮಗಿಂತ ದೊಡ್ಡವರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮಪ್ಪನ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮಪ್ಪ ಹೇಳೋರು, ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡು ಅನ್ನೋರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ, ನನ್ನ ಹೆಜ್ಜೆ ಅಂತ ಹೇಳ್ಬೋದು.
0: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ. ಅದು 6ನೇ ತರಗತಿ ಹುಡುಗಿ ನೀವಾಗ?
1: ಹೌದು.
0: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು, ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ. ಹಳ್ಳಿಗಳು ಹಳ್ಳಿಗಳೇ ಆಗಿದ್ದು ಅಲ್ವಾ.
1: ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ.
0: ನೀವು ಯಾವುದೇ ಒಂದು ದೂರದಲ್ಲಿ ಇದ್ರು ಕೂಡ ಅದು ಹಳ್ಳಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991 ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ. ನೀವು ಮಂಡ್ಯದ ಮೂಲ ಮಂಡ್ಯದವರೇನಾ?
1: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳಿ ಅಂತ ಹೇಳಿ, 700 ಹತ್ರ ಒಂದು ಬೋವಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರಾಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನೋ ಅವತ್ತು ತುಂಬಾ ಕಷ್ಟ ಅಂತ ಈ ಕಡೆ ಮಂಡ್ಯ ಫ್ಯಾಕ್ಟ್ರಿ ಪ್ರಾರಂಭ ಆದಾಗ ಫ್ಯಾಕ್ಟ್ರಿಗೆ ಕೆಲಸ ಸೇರ್ಕೊಳಕ್ ಬಂದಿದಂತೆ. ನಮ್ಮ ತಾತ ಕೂಡ ಹಾಗೆ ಬಂದು
0: ಮಂಡ್ಯದ ನೆಲೆಸ್ತವರು. ಓಕೆ, ಈಗ ಅದೇ ನೀವು ಆಗ್ಲೂ ಕೂಡ ಹೇಳಿದಾಗೆ ಕಷ್ಟ. ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲೇ ನೀವು ಸಮಾಜ ಸೇವೆಯ ಕಲ್ಪನೆಯನ್ನು ಹುಟ್ಟಾಕಂಡ್ರಿ ಅಲ್ವಾ. ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ. ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ. ನಿಮ್ದೇ ಒಂದು NGO ಸಂಸ್ಥೆಯನ್ನು ಕೂಡ ತಕೊಂಡಿದ್ದೀರಿ, ಹೌದಾ? ಯಾವ್ದದು?
1: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್, ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
0: ಎಷ್ಟು ವರ್ಷ ಆಯ್ತು?
1: 21 ಆಯ್ತು ಸರ್. ಆದ್ರೂ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು. ಮತ್ತೆ ಆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ below 18 ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ವಿ. 2000 ಅದನ್ನ ಪ್ರಾರಂಭ ಮಾಡಿದ್ದು ಆ ಜಾಗೃತಿ ಯುವತಿ ಸಂಘ ಅನ್ನ, ಅಂದ್ರೆ ನನ್ನ ಡಿಗ್ರಿ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪೋ ನಿಟ್ಟಲ್ಲಿ ಯಥೇಚ್ಛವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬಹುದು ಅನ್ಸುತ್ತೆ ಸರ್, ಒಂದು ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ ಗಳು ಮಾಡ್ಬೋದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ ಗಳು ಹೇಗೆ ಅಂದ್ರೆ 7 ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರು ಇಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿಕೊಂಡು ಕ್ಯಾಂಪ್ ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
0: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ?
1: ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು. ಆ ನಂತರದಲ್ಲಿ ಲಕ್ಷ್ಮೀ ಜನಧನ ಪ್ರೌಢಶಾಲೆಯಲ್ಲಿ

0: ಶಿಕ್ಷಣವನ್ನ ಮಾಡಿದ್ದು. ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜ್ ಅಲ್ಲಿ ಪಿ ಯು ಸಿ ಇಂದ ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ ಎಂ ಎಸ್ ಸಿ ಇನ್ ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂತದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಮತ್ತೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ನಾವು ಏನೂ ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೋಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ಮಾಡ್ಕೊಂಡೆ. ಆ ನಂತರದಲ್ಲಿ ಬಿಪಿಟ್ ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗಿ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ ಬಿಪಿಟ್ ಕೂಡ ಮಾಡಿದೆ. ಬಿಪಿಟ್ ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿತ್ತು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ನನಗೆ ಬರವಣಿಗೆ ಹೆಚ್ಚು, ಅಲ್ಲೆಲ್ಲ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವ್ರ ಯಾರ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ. ಕರ್ನಾಟಕ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಬಿ ಆಪ್ತೋ ಮಾಡ್ಕೊಂಡೆ, ಬ್ಯಾಚುಲರ್ ಆಫ್ ಆಪ್ತಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ಗಳು ನಂದು ಹಿಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ರು ಅಕ್ಕಂದ್ರು, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕ ನನಗೆ ಓದಿಸ್ಬೇಕು ಅಂತ ಅಂದಾಗ ಅವ್ರು ನಾನು ಒಬ್ಳೇ ಹೋಗಲ್ಲ, ನನಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಅಂತ ಒಂದೊಂದು ಕೋರ್ಸ್
1: ಅಲ್ಲ. ಈಗ ಅನುಪಮ ಗೌಡ ಅವರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು ಒಂದು ಸೇರಿಸ್ತಾನೆ ಇದ್ದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತಾ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಶನ್ ಗಳನ್ನ ಮಾಡ್ಕೊಂಡಿದ್ರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ್ಮೇಲೆ ಆದ್ರೂ ಕೂಡ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಎಲ್ಲಾರು ಒಂದು ಸೆಟ್ಲ್ ಆಗ್ಬೇಕು ಅಂತ ಅನಿಸ್ತಿಲ್ವಾ ನಿಮ್ಗೆ?
0: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು ಕೂಡ. 2004 ಅಲ್ಲಿ ನಾನು SI ಎಕ್ಸಾಮ್ ಬರ್ದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದ್ರೆ ಕೆಲವು
1: ಕಾರಣಾಂತರಗಳಿಂದ
0: ನಾನು ಅಲ್ಲಿ ಹೋಗ್ಲಿಕ್ ಆಗ್ಲಿಲ್ಲ ಅಂತ ಹೇಳ್ಬಹುದು ಅಷ್ಟೇ.
1: ಅಲ್ಲಿ ಹೋಗ್ಲಿಕ್ ಆಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಸಮಾಜ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ ಹೋಗ್ಬಿಡ್ತಿದ್ರು ಏನು?
0: ಒಂದ್ ಕಲ್ಕೊಂಡ್ರೆ ಒಂದ್ ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
1: ಸ್ಯಾಟಿಸ್ಫೈ ಇದ್ದೀರಾ?
0: ಓಕೆ, ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ ಒಂದೊಂದ್ಸಲ ಅನ್ಸುತ್ತೆ, ಒಂದೊಂದ್ಸಲ ಒಮ್ಮೆ ಯಾವಾಗ್ಲಾದ್ರೂ ಒಬ್ಳೆ ಕೂತ್ಕೊಂಡಾಗ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನಾನ್ ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನ್ಸುತ್ತೆ ಅಷ್ಟೇ. ಆಮೇಲೆ ಪುನಃ ಅನ್ಸುತ್ತೆ, ಇಲ್ಲ ಓಕೆ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ ಚೆನ್ನಾಗಿದೆ, ಪ್ರತಿಯೊಬ್ರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗ್ಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನ್ಸ್ತಾ ಇಲ್ಲ.
1: ಅಲ್ಲ, ನೀವು ಆ ಕಡೆ ಹೋಗಿದ್ರೆ ಬಹಳಷ್ಟು ಪ್ರಶಸ್ತಿಗಳನ್ನ ತಗೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ ಒಂದ್ ಕಾರಣತೆ, ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ದೀರಿ ಅಂತ?
0: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ ಪ್ರಶಸ್ತಿ ಅಂತ ಹೇಳಿಕೊಟ್ಟು ಅಂದಿನ APJ ಕಲಾಂ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರು. ಅದು ನನಗೆ ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಆ ಮೂಮೆಂಟ್ ಅಲ್ಲಿ ನಾನು ಏನು ರಾಷ್ಟ್ರ ಯುವ ಪ್ರಶಸ್ತಿ ಪಡ್ಕೊಂಡಾಗ ರಾಜ್ಯದಿಂದ ನನ್ನೊಬ್ಬಳೆ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದು, ಮತ್ತೆ ಜೊತೆಗೆ ಕಡಿಮೆ ವಯಸ್ಸಲ್ಲಿ ನನ್ಗೆ ಸಿಕ್ಕಿದಂತ ಪ್ರಶಸ್ತಿ ಅಂತ ಹೇಳ್ಬೋದು. ನನಗೆ 21-22 ವಯಸ್ಸು, ಆ ಮೂಮೆಂಟ್ ಅಲ್ಲಿ ನನಗೆ ಆ ಪ್ರಶಸ್ತಿ ಬಂದಿದ್ದು ನನಗೆ ಒಂಥರ ಮರೆಯಕ್ಕಾಗದೆ ಇರೋಂತ ಒಂದು
1: ಖುಷಿ
0: ಅಂತ ಹೇಳ್ಬೋದು. ಆ ನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದೆಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇಂಡಿಯಾದಿಂದ ಆಯ್ಕೆ ಆದಂತಹ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದೆ. ಈ ಎಲ್ಲಾ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ ಮಾಡ್ತು ಅಂತ.
1: ಆ ಡೆಸ್ಟಿನಿ ಅನ್ನೋ ಒಂದಿರುತ್ತೆ, ನಾವು ಅನ್ಕೊಂಡಿದ್ದೆ ಬೇರೆ, ಹೋಗಿದ್ದೆ ಬೇರೆ.
0: ಹೌದು, ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದ. ಅದ್ ಹೇಗೋ ಕಡೆ ಬಂದೆ ಕಾಲೇಜ್ ಎನ್ ಎಸ್ ಎಸ್ ಒಂದ್ ಕಡೆ ನನ್ಗೆ ಪ್ರೇರಣೆ ಅಂತ ಹೇಳ್ಬೋದು.
1: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ ಎನ್ ಎಸ್ ಎಸ್ ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟಿ

0: ಸ್ಪೀಚ್ಗಳು ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿಗಳೇನು ಸಿಕ್ಕಿದಾವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ್ದು? ಅಂದ್ರೆ
1: ಎಲ್ಲ ಸಮಾಜ ಸೇವೆಗಾಗಿನೇ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲೇ ಯೂತ್ ಮೂವ್ಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿಯೇ ಕೊಟ್ಟಂತದ್ದು. ಆ ನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆ ನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವ, ಅಂದ್ರೆ ಪ್ರತಿ ತಿಂಗಳಲ್ಲಿ 2 ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನ್ ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳು ಅಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
0: ಖಂಡಿತವಾಗ್ಲೂ, ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರ್ಬೇಕಾಗತ್ತೆ. ನಾವ್ ಏನ್ ಮಾಡ್ತೀವಿ ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೇ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವೇನೋ ಮಾಡ್ತಾ ಇದ್ವಿ ಅಂತಂದಾಗ ಅದು ಯಾರು ಮುಟ್ಟಬೇಕು ಮುಟ್ಟಲ್ಲ.
1: ಹೌದೌದು,
0: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಹೌದಾ?
0: ಅದಕ್ಕಾಗಿ ಡೆಡಿಕೇಶನ್ ಇರಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ.
1: ಓಕೆ, ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ 2001 ನಾನು ನೆಹರು ಯುವಕ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು. ಅಲ್ಲಿ ನಮ್ಗೆ ಏನಂದ್ರೆ 700 ಸ್ಟೈಫನ್ ಕೊಡ್ತಾ ಇದ್ರು, ನಮ್ ಖರ್ಚಿಗಾಗತ್ತೆ. ಇಲ್ಲಿ ನನ್ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ NYK ಅಲ್ಲಿ ಅಲ್ಲೊಂದು ನಮ್ಗೆ ಬೇಸಾಯ್ತು ಅಂತ ಹೇಳ್ಬೋದು. ಈ ಕಡೆ NYK ಕೆಲಸ, ಈ ಕಡೆ NSS ಅಲ್ಲಿ ಕೆಲಸ. NSS ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್. ಅವತ್ತೆಲ್ಲ ಒಂಥರ ಅಂದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಎಲ್ಲದ್ರಲ್ಲೂ ಆಯ್ಕೆ ಆಗಿ ಬೇರೆ ಬೇರೆ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡೋ ಅವಕಾಶಗಳು ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಯ ಒಂದು ವಾತಾವರಣದ ಜೊತೆಗೆ ಅಲ್ಲಿಯ ಒಂದು ಕಲ್ಚರ್ ಮತ್ತೆ ಅಲ್ಲಿಯ ಕಾರ್ಯಕ್ರಮಗಳನ್ನ ಪರಿಚಯ ಕೂಡ ನಮ್ಗೆ ಆದಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಂದಿನ DC ಆಗಿದ್ದಂತವ್ರು LK ಅತೀಕ್ ಅಂತ ಹೇಳಿ, ಮಂಡ್ಯದಲ್ಲಿ LK ಅತೀಕ್ ಅವರು ನಮ್ ಕೆಲಸ ನೋಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಏನಾಗಿದೆ, ಅವ್ರಿಗೆ ಯಾವತ್ತೋ ಒಂದ್ಸಲ ಒಂದು ಫೈಲ್ ಅವ್ರಿಗೆ NYK ಮತ್ತೆ ಯೂತ್ ಸರ್ವಿಸ್ ಇಂದನೇ ಸ್ಟೇಟ್ ಅವಾರ್ಡ್ ಇರ್ಬೋದು ನ್ಯಾಷನಲ್ ಅವಾರ್ಡ್ಗೆ ಫೈಲ್ ನ ರೆಕಮೆಂಡ್ ಮಾಡೋದು. ಆಗ ಫೈಲ್ ರೆಕಮೆಂಡ್ ಮಾಡ್ಬೇಕಾದ್ರೆ ಅವರು ಒಂದ್ಸಲ ಮಾತಾಡಿದ್ದಾರೆ, ಆ ಹುಡುಗಿ ನಮ್ಮ ಎಲ್ಲಾ ಕಾರ್ಯಕ್ರಮ ಕರಿತಾಳಲ್ಲ ಅನುಪಮ, ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತ ಹೇಳಿ. ಒಂದ್ ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ದೆ ಅದ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೆ ಅಪ್ಲಿಕೇಶನ್ ಹಾಕುವಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ ಹಿಂಗಿದ್ದು ಈ ಲೈನ್ ಕರ್ಕೊಂಡ್ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿಯಿಂದ ಹೋಗ್ತಿರ್ಲಿಲ್ವನು ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವ್ ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದಂತ ಸಂದರ್ಭ ಅಂತ ಹೇಳ್ಬೋದು.
0: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಈ ತರ ಎಲ್ಲ ಬುಕ್ ಆಫ್ ರೆಕಾರ್ಡ್ ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನ ಮುಸ್ಕೊಂಡಿದ್ದೀರಿ ಅಲ್ವಾ? ಅದ್ ಯಾವ್ಯಾವ ಕಾರಣಕ್ಕೆ ಆಗಿದೆ ಅದು?
1: ಏಷ್ಯಾ ಬುಕ್ ಆಫ್ ರೆಕಾರ್ಡ್ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈ ಮಾಡ್ಲಿಲ್ಲ, ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡ್ಕೊಟ್ಟಿದ್ ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್ ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ಹೃದಯ ವಿಶ್ವ ಹೃದಯ ದಿನವನ್ನ 28 ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ ಶುಗರ್ ಲೆವೆಲ್ ಕರೆಕ್ಟ್ ಇರ್ಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆಯನ್ನ ಮಾಡ್ಬೇಕು ಅಂತ ಹೇಳಿ 1 ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡ್ಬೇಕಿತ್ತು. ಒಂದು ಆಪ್ಗೆ ನಾವು ಅದನ್ನ ಅಪ್ಲೋಡ್ ಮಾಡ್ಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ಹೆಜ್ಜೆ ಇಟ್ಟಾಗ ನಾವು 580 ಹೆಚ್ಚು ರಕ್ತ ಪರೀಕ್ಷೆಗಳನ್ನ ಮಾಡಿದಂತದ್ದು. ಅದು ಎಲ್ಲ ತಲುಪಿದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಸಂಸ್ಥೆ ಮತ್ತೆ ಹೆಸರು ನೋಂದಣಿಯಾಗಿರುವಂತದ್ದು.
0: ಓಕೆ, ಅದು ಯಾವ ವರ್ಷದಲ್ಲಿ?
1: 2021-22.
0: ಓಕೆ, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ
1: ಅದು ನೋಡಿ. ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪಾ

0: ಅಂತ ಹೇಳಿದ್ರೆ ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋದು ನನ್ನ ನಾನ್ ಪ್ಲಾನ್ ಮಾಡಿದ್ದೇನಂದ್ರೆ 365 ದಿನನೂ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡಿದ್ವಿ. ಆದ್ರೆ 3 ತಿಂಗಳು ನನಗೆ ಲಾಸ್ ಆಯ್ತು, ಯಾಕೆಂದ್ರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯ್ತು. ಆಗ ಎಡಗೈ ಫ್ರಾಕ್ಚರ್ ಆಗಿ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ 365 ದಿನದಲ್ಲಿ ಕೆಲವು ದಿನಗಳು ವೇಸ್ಟ್ ಆದ್ರೂ ಕೂಡ 235 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ
1: ಮಾಡಿದ್ವಿ.
0: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯ್ತು. ಆ 235 ಕಾರ್ಯಕ್ರಮಗಳನ್ನ ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೊಬೆಲ್ ಬುಕ್ ಆಫ್ ರೆಕಾರ್ಡ್ ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನ ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ ಅದು, ಅದು ನೀವೇ ಯಾಕೆ ತಗೋಬಾರದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
1: ನಿಮ್ಮ ಎನ್ ಜಿ ಒ ಸಂಸ್ಥೆ ಬಹಳ ವರ್ಷಗಳಿಂದ ಆಗ್ಲೇ ಕೂಡ ಹೇಳಿದ್ರೆ 21 ವರ್ಷಗಳಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ, ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಶನ್, ಹಾಗೆ ಆರೋಗ್ಯ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು. ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ ತರದೇ ಅಂತಿತ್ತ, ಇಲ್ಲ ನೀವು ಶುರು ಮಾಡಿದ್ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು? ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ, ಇಲ್ಲ ವೃದ್ಧರ, ಇಲ್ಲ ರೋಗಿಗಳ, ಇಲ್ಲ ಅನಕ್ಷರಸ್ತ್ರ?
0: ಓಕೆ, ಫಸ್ಟು ನೀವು ಹೇಳಿದ ಕರೆಕ್ಟ್. ನನಗೆ ಫಸ್ಟು ಆಸೆ ಇದ್ದೇನೆಂದ್ರೆ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು, ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟಾರ್ಡೆಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು, ಅಲ್ಲಿ ಇಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಒಂದು ಆಶ್ರಯ ಕೊಡಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದ್ರೂ ನಾನು ಆಸರೆ ಆಗ್ಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟು ಹೆಜ್ಜೆ ಇಟ್ವಿ. ಆಗ ಮನಸ್ಸು ಅಂದ್ರೆ ಹೇಗೆ ಹೇಗೆ ಯೋಚನೆ ಮಾಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಅನ್ನೋದಕ್ಕೆ. ಆನಂತರಲ್ಲಿ ರುದ್ರನ್ಗೆ ಒಂದು ಆಶ್ರಮ ಮಾಡ್ಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಅವಾಗ ನಾವು ಯೋಚನೆ ಮಾಡಿದ್ದೇನಂತ ಅಂದ್ರೆ ಸ್ವಲ್ಪ ನನ್ನ ಬೆಳವಣಿಗೆ ಮತ್ತೆ ನನ್ನ ಸ್ವಲ್ಪ ಬದಲಾವಣೆಗಳು, ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದ್ಮೇಲೆ ಅನಿಸ್ತಿದ್ದು, ರುದ್ರನ್ನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಒಂದು ಮನೆಯನ್ನ ಬೆಳಗುವಂತವರೇ ರುದ್ರ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನ ಬದಲಾವಣೆ ಮಾಡೋ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿರ್ಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದಿಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೆ ಹಾಳಾಗುತ್ತೆ ಅನ್ನೋಂತ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡ್ಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲ್ಲ, ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಪರಿಸರ ಕಾಪಾಡ್ಕೊಂಡ್ರೆ ನಮ್ಮ ಸಮಾಜವನ್ನ ನಾವು ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದರ ಜೊತೆಯಲ್ಲಿ ಜಾಗೃತಿಯನ್ನ ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲಾ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆನೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೀವಿ. ಇದು ಆಹಾರ ಕ್ರಮದಿರ್ಬಹುದು, ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನ ಕೂಡ ಕಳ್ಕೊಳ್ಳದೆ ತನ್ನನ್ನು ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೂ ಒಂದು ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಅದೇ ಮೆಡಿಕಲ್ ಕಾಲೇಜಲ್ಲಿ BMLT ಮಾಡಿದಂಥವಳು, ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಆದರೆ ಅವಳಲ್ಲಾದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರಲಿಲ್ಲ. ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ಅವಳಿಗೆ ಕೊನೆ ಸ್ಟೇಜಲ್ಲಿದೆ ಅಂತ ಗೊತ್ತಾಯ್ತು,
1: ಕ್ಯಾನ್ಸರ್.
0: ಆ ಮೊಮೆಂಟಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದ್ರೆ, ಇವ್ರದ್ದು ಇನ್ನು ಬದುಕೋದು ಒಂದು ವಾರ ಅಥವಾ ಒಂದು ತಿಂಗಳು ಅಂತ. ಆದರೆ ಅವಳಲ್ಲಿದ್ದಂತಹ ಛಲ ಹೇಗಿತ್ತು ಅಂದರೆ, ಅವ್ರು ಹೇಳಿದ್ದು ಒಂದು ವಾರ ಒಂದು ತಿಂಗಳನ್ನು ಮೀರಿ ಅವಳು 6.5 ವರ್ಷಗಳ ಕಾಲ ಬದುಕೋದ್ಲು. ಆ 6.5 ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ, ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನಲ್ಲಿ ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
1: ಆರೋಗ್ಯದ ಕಡೆಗೆ, ಹೆಚ್ಚು ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ, ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ನೀವು ಮದುವೆ ಆಗಿದ್ದು ಯಾವ ವರ್ಷ?
0: 2007.
1: ಓಕೆ, ಮದುವೆಗೆ ಮುಂಚೆನೆ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನೂ ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಈಗ ಇಷ್ಟು ವರ್ಷ ಒಂದು ವರ್ಷಕ್ಕೆ ಬಂದಿದ್ದೀರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಹೇಳಿ.
0: ಅದರಲ್ಲಿ ನನ್ಗಂತೂ

0: ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದ್ವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು. ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಆದ್ರೆ ನಮ್ಮಮ್ಮ ಒಂದ್ ಮಾತು ಹೇಳಿದ್ರು, ನನ್ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತಾವ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತ ಅಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ, ನನ್ ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.
1: ಇದು ಹೆಂಗೆ ಅಂತ ಹೇಳಿದ್ರೆ ಸಪೋರ್ಟಿವ್ ಅಂತ ನಾವ್ ಹೇಳಿ ಈ ನಿಟ್ಟಿನಲ್ಲಿ ನಾವ್ ಹೇಳೋದೇನಂತಂದ್ರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದುವೆ ಆದ್ಮೇಲೆ ಹೆಚ್ಚಾಯ್ತು ಅಂತ ಕಾಣುತ್ತೆ.
0: ಅದ್ರಲ್ಲಿ ಎರಡ್ ಮಾತಿಲ್ಲ, ಮದ್ವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯ್ತು. ಒಂದು ಜೊತೆಗೆ ಸ್ವಲ್ಪ ಮಕ್ಳ ಜವಾಬ್ದಾರಿನೂ ಇರ್ಲಿಲ್ಲ ನನಗೆ. ಮಕ್ಳಿಬ್ರು ಕೂಡ ಆರನೇ ಕ್ಲಾಸ್ಗೆನೆ ಇಬ್ರು ಅವ್ರವ್ರ ಜವಾಬ್ದಾರಿ ಏನೋ ತರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳಕ್ಕೆ ಹಾಸ್ಟೆಲ್ ಸೇರ್ಪಡೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ತೊಡ್ಕೊಳಕ್ಕೆ ಅವಕಾಶ ಆಯ್ತು ಅಂತ ಹೇಳ್ಬಹುದು.
1: ಓಕೆ, ಅನುಪಮ ನಾಗರಾಜ್ ಗೌಡ ಅವರೇ, ಬಹಳಷ್ಟು ಸಂತೋಷ ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ. ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನ ಆಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 12:30
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
3: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರ

0: ಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
4: ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
5: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಕೆಳಗರೆ ಗಮನಿಸಿ, 25/6/2026 ಅಂದರೆ ಗುರುವಾರ ಬೆಳಿಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ, ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಮಕ್ಕಳ ಆರೈಕೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ HD ಅವರು. ಭಾಗವಹಿಸಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಜ್ವರ, ವೈರಲ್ ಸೋಂಕುಗಳು, ಡೆಂಗ್ಯೂ, ಶೀತ, ಕೆಮ್ಮು, ಅಪಾಯದ ಲಕ್ಷಣಗಳು, ಚಿಕಿತ್ಸೆ, ಮನೆಯಲ್ಲಿನ ಆರೈಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕ್ರಮಗಳು ಹಾಗೂ ಪೋಷಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಶ್ರೋತೃಗಳಿಗೆ ಉತ್ತರಿಸುತ್ತಾರೆ. ಕೇಳುಗರು ಅಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬೇಕಾದ ಮೊಬೈಲ್ ಸಂಖ್ಯೆ 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 0819429956. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎಷ್ಟೋ ಸಂದರ್ಭದೊಳಗ ವಿಪರೀತವಾಗಿ ಸೀನುತ್ತೀವಿ. ಒಂದು ಸಲ ಕೆಮ್ಮು ಬಂತು ಅಂತಂದ್ರೆ ತಿಂಗಳುಗಟ್ಟಲೆ ಕೆಮ್ಮು ಹೋಗುದಿಲ್ಲ. ಇನ್ನು ಕೆಲವರಿಗೆ ಹೂ ಮುಟ್ಟಿದ ತಕ್ಷಣ ಏನೋ ಒಂದು ಅಲರ್ಜಿ ಆದಂಗ ಆಗ್ತದ, ಮೈ ಕೈ ತುರಿಸ್ತಾವ. ಇದು ಎಲ್ಲ ಪ್ರತಿನಿತ್ಯ ನಾವು ನೀವು ಎಲ್ಲ ಅನುಭವಿಸ್ತಾನೆ ಇರ್ತೀವಿ. ಏನಾಗ್ಯದ ಅಂದ್ರೆ, ಇಲ್ರಿ ನಂಗೆ ಅಲರ್ಜಿ ಆಗ್ಯದ. ಅಲರ್ಜಿ ಅನ್ನೋ ಶಬ್ದವನ್ನ ಬಹಳ ಸುಲಭವಾಗಿ ನಾವು ಮಾತಾಡಿಬಿಡ್ತೀವಿ. ಅಲರ್ಜಿ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಅಲರ್ಜಿ ಉಂಟಾಗ್ತದ. ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವಿನಿಂದ ಅಲರ್ಜಿ ಉಂಟ ಆಗ್ಯದ ಅಂದ್ರ ಅದನ್ನ ಪತ್ತೆ ಹಚ್ಚುದ ಹೆಂಗ, ಮತ್ತ ಈ ಅಲರ್ಜಿಯನ್ನ ತಡೆಗಟ್ಟೋದ್ ಹೆಂಗ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ಇಎನ್ಟಿ ವಿಭಾಗದಲ್ಲಿ ಹಿರಿಯ ಇಎನ್ಟಿ ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರು

0: ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗದಗ್ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್, ಸಾಮಾನ್ಯವಾಗಿ ನಾವು ಏನರೇ ವೈದ್ಯರ ಹತ್ರ ಬಂದಾಗ ಬಹಳ ದಿನ ಅತ್ ಪುರುಸ್ಲಿಕ್ ಹತ್ತದ, ಕಂಟಿನ್ಯೂಸ್ ಶೀನ್ ಬರ್ತಾವ ಅಂದ ಕೂಡಲೇ ವೈದ್ಯರು ಏ ಅಲರ್ಜಿ ಆಗದ್ ಬಿಡು ನಿನಗ ಅನ್ನೋದು ಸಾಮಾನ್ಯವಾಗಿ ಕೇಳ್ತೀವಿ. ವೈದ್ಯಕೀಯ ಭಾಷೆಯಲ್ಲಿ ಅಲರ್ಜಿ ಅಂದ್ರೇನು?
1: ಅಲರ್ಜಿ ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತೀವಿ. ಎಲ್ಲರೂ ಒಂದೇ ಒಂದ್ ಆ ಎನ್ವಿರಾನ್ಮೆಂಟ್ ಅಥವಾ ಪರಿಸರದಲ್ಲಿ ಇದ್ರೂ ಕೂಡ 10 ಮಂದಿ ಅದಾರ ಅಂತಂದ್ರೆ 10 ಮಂದಿಗೂ ಸೀನ್ ಬರಂಗಿಲ್ರಿ ಮೇಡಮ್. ಒಬ್ಬ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಸೀನ್ ತನ ಅಥವಾ ಮೂಗು ಸೋರ್ತದ, ದಟ್ ಮೀನ್ಸ್ ಹಿ ಈಸ್ ಸೆನ್ಸಿಟಿವ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಏನಿರ್ಬೋದು, ಫುಡ್ ಇರಬಹುದು, ಧೂಳು ಇರಬಹುದು, ಪೋಲನ್ಸ್ ಅಂತೀವಿ ಅದಿರಬಹುದು, ಅಥವಾ ಪೆಟ್ಸ್ ಅದರದ ಫೆದರ್ಸ್ ಇರಬಹುದು. ಈ ಒಂದು ಕೆಲವೊಂದಷ್ಟು ಅಲರ್ಜನ್ಸ್ ಅಂತೀವಿ ನಾವು, ಇವಕ್ಕೆ ಅಲರ್ಜನ್ಸ್ ಅಂತೀವಿ. ಇವಕ್ಕೆ ಎಕ್ಸ್ಪೋಸರ್ ಆದ ಆ ವ್ಯಕ್ತಿಗೆ ಅವಾಗ ಅಲರ್ಜಿ ಆಗ್ಯದ. ಸೊ ಅಲರ್ಜಿ ಅನ್ನೋದು ಮೂಗಿನಿಂದ ಇರಬಹುದು, ಚರ್ಮದಿಂದ ಇರಬಹುದು, ಕಣ್ಣಿನ ಅಲರ್ಜಿ ಇರಬಹುದು, ಅಥವಾ ಶ್ವಾಸಕೋಶಗಳ ಅಲರ್ಜಿನೂ ಕೂಡ ಇರಬಹುದು. ಸೊ ಎಲ್ಲರೂ ಅಲ್ಲೇ ಇದ್ದಾಗೂ ಕೂಡ ಒಬ್ಬ ವ್ಯಕ್ತಿಗಾಗಿದೆ ಅಂದ್ರೆ ಆ ಸೆನ್ಸಿಟಿವ್ ಅದಾನ ಅಂತ ಹೇಳಿ ಅನ್ನಿಸ್ತದೆ. ಸೊ ಯಾವ್ಯಾವ ಅಲರ್ಜನ್ಸ್ ಅದಾವ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬರ್ತದೆ. ಅಲರ್ಜನ್ಸ್ ಬಹಳ ಅದಾವ್ರಿ ಮೇಡಮ್. ನಾವ್ ಅಂದ್ರೆ ನಮ್ಮ ಮೆಡಿಕಲ್ ಇದ್ರೊಳಗೆ ಹೇಳ್ತೀವಿ, ತಾಯಿಯ ಹಾಲನ್ನ ಬಿಟ್ಟು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಅಲರ್ಜಿ. ಯಾವ ಬಟ್ ಯಾವ ವ್ಯಕ್ತಿ ಯಾವ್ದಕ್ಕದಾನ ಅನ್ನೋದು ಕಂಡು ಹಿಡಿಯುವುದು ವೈದ್ಯರ ಕರ್ತವ್ಯ ಆಗಿದೆ. ಸೊ ಒಬ್ಬ ವ್ಯಕ್ತಿ ಒಂದೇ ಸೆನ್ಸಿಟಿವ್ ಇರಬಹುದು ಅಥವಾ ಮಲ್ಟಿಪಲ್ ಇದಕ್ಕಿರಬಹುದು. ಸೊ ಆ ವ್ಯಕ್ತಿ ಒಂದೇ ಇದಕ್ಕಿದ್ದಂದ್ರೆ ಅದನ್ನು ಗುಣಪಡಿಸುವುದು ಸ್ವಲ್ಪ ಹಗರಾಗ್ತದೆ, ಮಲ್ಟಿಪಲ್ ಇತ್ತಂದ್ರೆ ಸ್ವಲ್ಪ ತ್ರಾಸ ತಗೊಳ್ಬೇಕಾಗ್ತದೆ.
0: ಈಗ ಡಾಕ್ಟರ್, ಸಣ್ಣ ಮಕ್ಕಳನ್ನ ನಾವು ನೋಡಿದಾಗ ಈಗ ಶಾಲೆಗಳಿಗೆ ಹೋಗ್ತಿರ್ತಾರೆ, ನೀವ್ ಹೇಳಿದಂಗೆ ನಿರಂತರವಾಗಿ ಸೀನೋದನ್ರಿ, ಮತ್ತ ಈ ಮಣ್ಣನೊಳಗೆ ಬೀಳುದು ಏಳುದು ಇದಂತೂ ಬಹಳ ಸಾಮಾನ್ಯ ಆಗಿರ್ತದೆ. ಅವಕ್ಕೇನೋ ನಾನ್ ಬೀಳ್ತೀನಿ ಹೇಳ್ತೀನಿ ಅನ್ನೋ ಭಯನೂ ಇರುವುದಿಲ್ಲ. ಆಮೇಲೆ ಅವ್ರಿಗೆ ಏನೇನೋ ಇವು ಕೆರೆತಗಳು, ಮೈ ಮೇಲೆ ಗಾದ್ರಿ ಹೇಳೋದು, ಕೆಂಪಾಗುದು ಚರ್ಮ, ದದ್ದರಿಸೋದು ಇವೆಲ್ಲ ಕಂಡು ಬರ್ತಾವ. ಅಂದ್ರ ಯಾವ ವಸ್ತು ಯಾರಿಗೆ ಅಲರ್ಜಿ ಆಗ್ಲಿಕ್ ಹತ್ತದ, ಅದನ್ನ ಪತ್ತೆ ಮಾಡುದು ಹೆಂಗ ಜನಸಾಮಾನ್ಯರು?
1: ಹೌದು ಮೇಡಮ್. ಹೆಂಗ ಅಂತಂದ್ರ, ಈಗ ನಾವು ಈಗ ಈ ರೂಮ್ ನಲ್ಲಿ ಕುಂತಿದೀವಿ, ಈ ರೂಮಿನ ಒಳಗ ಬನ್ನಿ ಅಂತಂದ್ರ ನಾ ಸೀನಾಕತ್ನಿ ಕಂಟಿನ್ಯೂಸ್ ಆಗಿ ಮೂಗು ಸೋರಾಕತ್ತು ಅಂದ್ರ ಈ ರೂಮ್ ನಲ್ಲಿ ನನಗಾಗದೆ ಇರುವಂತದ್ ಏನೋ ಇದೆ. ಅದು ನಿಮ್ಮ ಬೆಡ್ಶೀಟಿನ ಮೇಲಿನ ಧೂಳು ಇರಬಹುದು, ಅಥವಾ ನಿಮ್ದು ಏರ್ ಕಂಡೀಷನ್ ಗಾಳಿ ಇರಬಹುದು, ಅಥವಾ ಇಲ್ಲಿ ಏನಾರ ಒಂದಿಷ್ಟು ಪ್ಲಾಂಟ್ಸ್ ಇದ್ವು ಅಂತಂದ್ರ ಅದ್ರದ ಏನು ಪೋಲನ್ಸ್ ಇರಬಹುದು. ಸೊ ಹೆಂಗ ಗುರ್ತ ಹಿಡಿದು ಅಂದ್ರೆ, ಇದು ಇವಾಗ ಎಕ್ಸ್ಪೋಜರ್ ಆಗಿ ನೆಕ್ಸ್ಟ್ ಡೇ ಆಗುದಿಲ್ರಿ ಮೇಡಮ್. ಎಕ್ಸ್ಪೋಜರ್ ಆದ ವಿದಿನ್ ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸ್ ಒಳಗನ ಅದು ಶುರು ಆಗ್ತದ. ಸೊ ಆ ಟೈಮ್ನೊಳಗ ಆ ಅಲರ್ಜಿ ಹೊಂದಿದಂತ ವ್ಯಕ್ತಿ ನೋಡ್ಕೋಬೇಕು ಆ ಕಡೆ ಈ ಕಡೆ ಏನ್ ಇರಬಹುದು ಅಂತೇಳಿ. ಸೊ ಆ ರೀತಿಯಿಂದ ನಾವು ಅದನ್ನ ಏನು ಪೇಷಂಟ್ಗಳಿಗೂ ಎಜುಕೇಟ್ ಮಾಡ್ಬೇಕಂತಾಗ ಅದನ್ನ ಹೇಳ್ತೀವಿ, ನೀವು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು. ಈಗ ಏನಾದ್ರ ತಿಂದ್ರಿ, ಎಗ್ ಏನಾರ ತಿಂದ್ರಿ, ಸೊ ಇಮಿಡಿಯೇಟ್ ಆಗಿ ಸ್ವಲ್ಪ ತ್ರಾಸ ಆಗ್ತದೆ. ಸೊ ಇವನ್ GIT ಕೂಡ ಹ್ಯಾಸ್ ಆನ್ ಅಲರ್ಜಿಕ್ ಕಾಂಪೋನೆಂಟ್. ಸೊ ನೀವು ಈಗ ಹೊರಗೆ ಬಂದ ಮೇಲಿಂದ ಏನು ಒಂದ್ ಯಾವ್ದೋ ಒಂದ್ ಎನ್ವಿರಾನ್ಮೆಂಟ್ ಕಂಟಿನ್ಯೂಸ್ ಆಗಿ ಮೈ ತೋರ್ಸಾಕಾಯ್ತು, ಸೊ ಲುಕ್ ದಟ್ ಇಸ್ ದರ್ ಎನಿ ಪ್ಲಾಂಟ್ ವಿಚ್ ಇಸ್ ಕಾಸಿಂಗ್ ಅಲರ್ಜನ್ ಟು ಯು. ಸೊ ನೀವು ನಿಮ್ಮ ಸುತ್ತಮುತ್ತ ಆಗುವವು ಅಂತ ದಿನನಿತ್ಯದ ಆಗು ಹೋಗುವಂತಹ ಒಂದ್ ಇದರೊಳಗೆ ಹೆಚ್ಚು ಗಮನವಿಟ್ರಿ ಅಂದ್ರೆ ನಿಮಗಾಗೆ ಗೊತ್ತಾಗ್ತದ. ಅದು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಟೆಸ್ಟ್ ಮಾಡುವಂತ ಅಲರ್ಜಿ ಕಿಟ್ಸ್ ಅಂತ ಅದಾವ. ಈಗ ನಾವು ಅದ್ರ ಬಗ್ಗೆನೂ ಕೂಡ ಸುಮಾರಷ್ಟು ಸ್ಟಡಿ ಮಾಡ್ತಾ ಇದೀವಿ. ಯಾಕಂದ್ರೆ ಇಟ್ ರೀಜನ್ ಟು ರೀಜನ್ ಡಿಫರ್ ಆಗ್ತದ ಅಲರ್ಜನ್ಸ್. ವೆಸ್ಟರ್ನ್ ವರ್ಲ್ಡ್ ಒಳಗೆ ಬೇರೆ ಅಲರ್ಜನ್ಸ್ ಇರ್ತಾವ, ನಮ್ಮಲ್ಲಿ ಬೇರೆ ಇರ್ತಾವ. ಇವನ್ ಕರ್ನಾಟಕದಾಗ ಕೂಡ ನಾರ್ತ್ ಕರ್ನಾಟಕದಾಗ ನಮಗ ಕಂಡು ಬರುವಂತ ಅಲರ್ಜನ್ಸ್ ಬೇರೆ ಇರ್ತಾವ. ಇನ್ನು ಬೆಂಗಳೂರು ಸೈಡ್ ಹೋದ್ರಿ ಅಂತಂದ್ರು ಕೂಡ ಬೇರೆ ಬೇರೆ ಇರ್ತದೆ. ಸೊ ನಾವು ಈಗ ಅವನ್ನ ಬೇರೆ ಬೇರೆ ಒಂದ್ ಟೆಸ್ಟ್ ಮಾಡಿ ಆ ಯಾವ ಅಲರ್ಜನ್ ಗೆ ಅವ್ರ ಸೆನ್ಸಿಟಿವ್ ಅದಾವ ಅಂತ ಕಂಡುಹಿಡಿಯುವಂತ ಪ್ರಕ್ರಿಯೆನು ಕೂಡ ಐತ್ರಿ ಮೇಡಮ್.
0: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಸರ್, ಫುಡ್ ಅಲರ್ಜಿ ಇದು ಕೂಡ ಬಹಳ ಸಾಮಾನ್ಯವಾದದ್ದು. ಕೆಲವರಿಗೆ ಕೆಲವು ಪದಾರ್ಥಗಳನ್ನ ತಿಂದ್ರ ಆಗುದಿಲ್ಲ, ಮೊಸರು ತಿಂದ್ರ ಆಗುದಿಲ್ಲ, ಮತ್ತೇನೋ ಸೊಪ್ಪು ತರಕಾರಿ ಒಳಗಾಗುವುದು, ಅಥವಾ ಕೆಲವು ಹಣ್ಣುಗಳು. ಅಂದ್ರೆ ಇದನ್ನ ಆಯಾ ವ್ಯಕ್ತಿ ತಂತಾನೇ ಟೆಸ್ಟ್ ಮಾಡ್ಕೊಂಡು ಇದನ್ ಬಿಟ್ಟು ನೋಡಿದ್ರೆ ಹೆಂಗಾಗ್ತದ ಅಂತ ಮಾಡ್ಕೊಳ್ಬಹುದಾ?
1: ಅದ ಅಗದಿ ಬೆಸ್ಟ್ ಮೇಡಮ್. ಅದು ಈಗ ಫುಡ್ ಅಲರ್ಜಿ ಐತಿ ಅಂತಂದ್ರೆ ಅದನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಏನ ಮಾಡಬಹುದು ಅಂತಂದ್ರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಇವತ್ತೊಂದ್ ದಿವಸ ಇದನ್ನ ಬಿಟ್ಟು ನೋಡ್ರಿ, ನಾಳೆ ಮತ್ತೊಂದ್ ದಿವಸ ಬಿಟ್ಟು ನೋಡ್ರಿ. ಯಾಕಂತಂದ್ರೆ ನೀವು ಡಾಕ್ಟರ್ ಕಡೆ ಹೋದ್ರಿ ಅಂತಂದ್ರೆ ಅವ್ರ ಇಂಟ್ರಾಕ್ಷನ್ ಏನಿರ್ತದಲ್ಲ 15 ನಿಮಿಷ ಇರಬಹುದು, 20 ನಿಮಿಷ ಅದ್ರೊಳಗೆ ಅವ್ರ ಹಿಸ್ಟ್ರಿ ಟೇಕಿಂಗ್ ಒಳಗೆ ಕೇಳ್ತಾರ ಇನ್ನು ಯಾವ್ಯಾವ ಇದಕ್ಕೆ ನೀವ್ ಏನೇನೈತಿ, ನಿಮ್ದು ಊಟದ ಇದ್ರೊಳಗೆ ಏನೈತಿ, ನಿಮ್ ವಾತಾವರಣದೊಳಗೆ ಏನೈತಿ, ಮನಿ ಎಲ್ಲಿ ಐತಿ, ಫಸ್ಟ್ ಫ್ಲೋರ್ನಾಗ ಐತೋ, ಗ್ರೌಂಡ್ ಫ್ಲೋರ್ನಾಗ ಐತೋ, ಮನೆ ಸುತ್ತ ನಿಮ್ ಕಾಂಗ್ರೆಸ್ ಗಿಡ ಐತೋ ಏನು ಅನ್ನೋದ್ರ ಬಗ್ಗೆ ವಿ ವಿಲ್ ಕೀಪ್ ಆನ್ ಆಸ್ಕಿಂಗ್ ದಮ್ ಸೆವೆರಲ್ ನಂಬರ್ ಆಫ್ ಕ್ವೆಶನ್ಸ್. ಇದನ್ನು ಮಾಡುವ ಸಲುವಾಗಿಯೂ ಕೂಡ ನಾವು ಕೆಲವೊಂದಷ್ಟು ಅವ್ರಿಗೆ ಒಂದು ಶೀಟ್ ಕೊಟ್ಟು ಅದರೊಳಗೆ ಟಿಕ್ ಮಾಡಬೇಕು, ಕ್ವೆಶನಿಯರ್ಸ್ ಮಾಡಿಕೊಂಡು ಕೇಳುವಂತ ಒಂದು ಪದ್ಧತಿ ಐತ್ರಿ ಮೇಡಮ್. ಬಟ್ ಇದನ್ನೆಲ್ಲಾ ಮಾಡ್ಲಿಕ್ಕಾಗ್ಲೂ ಕೂಡ ಅಲರ್ಜಿ ಹೊಂದಿದಂತಹ ವ್ಯಕ್ತಿ

0: ತನ್ನ ಸುತ್ತಮುತ್ತ ಆಗು ಹೋಗುಗಳ ದಿನನಿತ್ಯದ ಆಗು ಹೋಗುಗಳಲ್ಲಿ ಆಗುವಂತಹ ಜನಸಾಮಾನ್ಯ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಅದನ್ನು ಕಂಡುಹಿಡಿಯಲಿಕ್ಕೆ ಆದರೂ ಕೂಡ ಸಾಧ್ಯತೆ ಐತ್ರಿ ಮೇಡಮ್.
1: ಅಂದ್ರೆ ತಂತಾನೇ ಒಂದೊಂದು ಪರಿಹಾರವನ್ನ ಕಂಡುಕೊಳ್ಳಬಹುದು, ಅನುಭವಿಸುವುದಕ್ಕಿಂತ ಪರಿಹಾರ ಕಂಡುಕೋಬಹುದು.
0: ಹೌದು ಮೇಡಮ್
1: ಅಂತ ಹೇಳಿದೆ. ಈಗ ತಾವೊಬ್ಬ ENT ತಜ್ಞರಾಗಿದ್ದೀರಿ ಸರ್, ಈಗ ಈ ಕೆಮ್ಮು ಸೀನು ಮತ್ತೆ ಈ ಮೂಗಿನಾಗ ನೀರು ಸುರಿಯೋದು, ಗಂಟಲು ಕೆರೆತಗಳು ಉಂಟಾಗೋದು, ಕಿವಿಯಲ್ಲಿ ಅಲರ್ಜಿ ಆಗೋದು, ಇವು ಬಹಳ ಸಾಮಾನ್ಯ. ಇಂಥವಕ್ಕ ಹೇಗೆ ತಪಾಸಣೆಯನ್ನ ಮಾಡ್ತೀರಿ?
0: ಹೌದು ಮೇಡಮ್, ಈಗ ಅಂದ್ರ ನಾವು ಈ ಅಲರ್ಜಿಯನ್ನ ಬೇರೆ ಬೇರೆ ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂದ್ರ ಅದ್ರ ಜೋಡಿ ನಮ್ಗ ಯಾವಾಗೋ ಮುಂಜಾನೆ ಆದ ಕೂಡಲೇ ಒಂದ್ ನಾಕ್ ಸಿಂತಾನ ಮತ್ ಇಡೀ ದಿವಸ ಏನು ಸಮ ಇದಾಗಂಗಿಲ್ಲ, ಅವನು ದಿನನಿತ್ಯದೊಳಗ ಅದೇನ ಅಡ್ಡ ಬರುದಿಲ್ಲ. ಮಾಡರೇಟ್ ಅಂತಂದ್ರ ಕೆಲವೊಂದ್ ಸಲ ಆಗ್ತದೆ ಒಂದ್ 8 ಸಿಂತಾನ ಮತ್ ಮಧ್ಯದಾಗ ಒಂದ್ ಸ್ವಲ್ಪ ಇದಾಗ್ತದ, ಆಮೇಲಿಂದ ಅವನ ದಿನನಿತ್ಯದ ಚಟುವಟಿಕೆ ನಡೀತೈತಿ. ಸಿವಿಯರ್ ಅಂತಂದ್ರ ಕಂಟಿನ್ಯೂಸ್ ಆಗಿ ಒಂದ್ 8 ಕರ್ಚಿಫ್ ಕಿಸಾಗ ಇಟ್ಕೊಂಡು ಅಡ್ಡಾಡಬೇಕು, ಮೂಕ್ಕೆ ಕಂಟಿನ್ಯೂಸ್ ಆಗಿ ತಿಕ್ಕುವಂತ ಇರಬೇಕು, ಅವಂಗ ಏನು ಸೊಗಸ ಅನ್ಸಂಗಿಲ್ಲ,
1: ಬಾಯಿ
0: ರುಚಿನೂ ಇರಂಗಿಲ್ಲ, ಆಮೇಲಿಂದ ಏನಪ್ಪ ಇದು ಒಟ್ಟ ಸಾಕಾಗ್ಬಿಟ್ಟತ ಇದ್ರಿಂದ ಅನ್ನುವಂಥದ್ದು ಸಿವಿಯರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ನಮ್ಮ ಟ್ರೀಟ್ಮೆಂಟ್ ಮೊಡಾಲಿಟಿನು ಕೂಡ ಈ ಮೈಲ್ಡ್ ಆಯ್ತು, ಮಾಡರೇಟ್ ಆಯ್ತು, ಸಿವಿಯರ್ ಆಯ್ತು, ಅದ್ರ ಮೇಲಿಂದ ಹೋಗ್ತದ. ಸೊ ಈ ಕೆಲವೊಂದಷ್ಟು ಸಲ ಈ ಅಲರ್ಜಿಯಿಂದ ನಮಗೆ ಮೂಗಿನೊಳಗ ದುರ್ಮಾಸ ಬರುವಂತ ಸಾಧ್ಯತೆ ಇರ್ತದೆ, ಅವಕ್ಕೆ ನಾವು ಪಾಲಿಪ್ ಅಂತೀವಿ. ಸೊ ಲಕ್ಷಣಗಳೇನು ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿ ಕಾಯಿಲೆಯ ENT ಲಕ್ಷಣಗಳೇನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಸಲ ಸೀನಾಕತ್ತಂದ್ರೆ ಒಂದ್ 8-10 ಸೀನ್ತಾನ, ಆಮೇಲಿಂದ ಮೂಗು ಕಂಟಿನ್ಯೂಸ್ ಆಗಿ ನೀರಿನಂಗ್ ದಳ ದಳ ದಳ ಸೋರ್ತದ, ಇಚ್ಚಿಂಗ್ ಅಂತೀವಿ, ತುರಿಕೆ ಬಹಳ ಬರ್ತದ. ಇವು ಅಲರ್ಜಿ ಲಕ್ಷಣಗಳು. ಈ ವೈರಲ್ ಫೀವರ್ ಆದಾಗೂ ಕೂಡ ಮೂಗು ಸೋರ್ತದೆ, ಬಟ್ ಅದ್ರೊಳಗ ಇಷ್ಟ ಇದರಂಗಿಲ್ಲ. ಆಮೇಲಿಂದ ವೈರಲ್ 3 ಇದ್ದದ್ದು ಅಥವಾ ಬೇರೆ ಇವು ಇದ್ದದ್ದು ಒಂದ್ 3-4 ಇರ್ತದ, ಈ ಅಲರ್ಜಿದೊಳಗೆ ಕಂಟಿನ್ಯೂಸ್ ಆಗಿ ಇದಾಗ್ತದ. ಸೊ ಮೂಗಿನ ಉಸಿರಾಟ ಕಟ್ಟುವುದು ಕೂಡ ಸಾಮಾನ್ಯವಾಗಿ ಲಕ್ಷಣಗಳು. ಸೊ ಮೂಗಿನೊಳಗೆ ದುರ್ಮಾಸ ಬೆಳೆಯುವಂತಹದ್ದು ಕೂಡ ಇದರ ಲಕ್ಷಣಗಳು. ಸೊ ಮೈಲ್ಡ್ ಇತ್ತು ಅಂತಂದ್ರೆ ನೀವು ಅಲರ್ಜಿನ್ ಅವಾಯ್ಡೆನ್ಸ್ ಮಾಡಿ ಅಥವಾ ಕೆಲವೊಂದಷ್ಟು ಮಾತ್ರೆಗಳಿಂದ ಆಂಟಿ ಹಿಸ್ಟಾಮಿನಿಕ್ಸ್ ಅಂತೀವಿ ನಾವು, ಅದನ್ನು ಕೊಟ್ರೆ ಅವನ್ದ ಜೀವನ ಶೈಲಿಯೊಳಗೆ ಈ ಇಂಪ್ರೂವ್ಮೆಂಟ್ ಆಗ್ತದ. ಮಾಡರೇಟ್ ಇತ್ತು ಅಂತಂದ್ರೆ ನಾವು ಕೆಲವೊಂದಷ್ಟು ಸಲ ಲಾಂಗ್ ಟರ್ಮ್ ಆಂಟಿ ಹಿಸ್ಟಮಿನಿಕ್ಸ್ ಗುಳಿಗೆಗಳನ್ನ ನೇಸಲ್ ಸ್ಪ್ರೇಸ್ ಕೊಡ್ತೀವಿ. ಆಮೇಲಿಂದ ಸಿವಿಯರ್ ಇತ್ತು ಅಂತಂದ್ರೆ ನಾವು ಗುಳಿಗೆ ಸ್ಪ್ರೇ ಕೆಲವು ಸರ್ಜರಿನೂ ಕೂಡ ಮಾಡಬೇಕಾಗ್ತದ. ಇದರ ಜೋಡಿ ನಾವು ಅಲರ್ಜಿಕ್ ಟೆಸ್ಟಿಂಗ್ ಮಾಡಿ ಅವ್ ಯಾವ ಅದಾವ ಅವು ಡಿಸೆನ್ಸಿಟೈಸೇಷನ್, ಇಮ್ಯುನೋಥೆರಪಿ ಅಂತ ಬೇರೆ ಬೇರೆ ತರದ ಇವ ಅದಾವ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ನಾವೆಲ್ಲ ಸಣ್ಣೊಂದಿರ್ತಾ ಇದ್ದಾಗ ಯಾವಾಗೂ ಇಷ್ಟಿರ್ಲಿಲ್ಲ. ಎದಕ್ಕಂತಂದ್ರೆ ಮತ್ತೆ ಒನ್ಸ್ ಅಗೇನ್ ಮನುಷ್ಯ ಮಾಡಿದಂತ ತಪ್ಪುಗಳ ರಿವೆಲ್ಲ, ಎನ್ವಿರಾನ್ಮೆಂಟಲ್ ನ ಸರಿಯಾಗಿ ಮೇಂಟೈನ್ ಮಾಡಂಗಿಲ್ಲ, ನಮ್ಮ ಏನು ಪೊಲ್ಯೂಷನ್ ಗೆ ನಮ್ಮ ಕಾಂಟ್ರಿಬ್ಯೂಷನ್ ಬಹಳ ಐತಿ. ಅಂಡ್ ಇವನ್ ಮಕ್ಕಳಲ್ಲಿ ಈಗ ಕಾಣಬರೋದಕ್ಕಂತಂದ್ರ ಲ್ಯಾಕ್ ಆಫ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿ
1: ಇಲ್ಲ,
0: ಎಕ್ಸರ್ಸೈಸ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಈಗ ಬರುವಂತ ಹುಡುಗರಲ್ಲಿ 5-10 ಹುಡುಗರು ಕಂಟಿನ್ಯೂಸ್ ಆಗಿ ಇದಾಗ್ತದೆ. ಸ್ಕೂಲ್ ಅಲ್ಲಿ ಇದೆ ಅಂತಂದ್ರೆ ಸ್ಕೂಲ್ ಅಲ್ಲಿ ಗ್ರೌಂಡ್ಸ್ ಇಲ್ಲ ಮೇಡಮ್, ದರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇಸ್ ಗೋಯಿಂಗ್ ಆನ್. ಇದು ಕೂಡ ಅದಕ್ಕೆ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತತಿ ಅಂತ ನನಗನ್ನಿಸ್ತದೆ.
1: ಡಾಕ್ಟರ್, ತಾವು ಮಾತಾಡ್ತಾ ಒಂದ್ ಹೇಳಿದ್ರಿ ಅಲರ್ಜಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ, ಏನಿದು ಅಲರ್ಜಿಕ್ ಟೆಸ್ಟ್?
0: ಅಲರ್ಜಿಕ್ ಟೆಸ್ಟ್ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಗಿ. ಅದ್ರೊಳಗ ನಮ್ದು ಅಲರ್ಜಿಕ್ ಗನ ಕೆಲವೊಂದಷ್ಟು ಮಾರ್ಕರ್ಸ್ ಅಂತ ಹೇಳಿ ಯೋಸಿನೋಫಿಲ್ ಕೌಂಟ್ಸ್ ಅಂತಿದೀವಿ, ಅದು ಜಾಸ್ತಿ ಇತ್ತು ಅಂತಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿಕ್ಕಂತಂದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತದಾವ. ಸೊ ಚರ್ಮದ ಮೇಲೆ ಬೇರೆ ಬೇರೆ ಅಲರ್ಜನ್ಸ್ ಅನ್ನ ನಾವು ಅಲ್ಲಿ ಪ್ರಿಕ್ ಮಾಡಿ ಯಾವ್ದಕ್ಕೆ ರಿಯಾಕ್ಷನ್ ಆಗ್ತದ ಅನ್ನೋದ್ರ ಬಗ್ಗೆ ನೋಡ್ತೀವಿ ನಾವು. ಸೊ ಇವು ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಟೆಸ್ಟ್, ಇದನ್ನ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಐತೆ.
1: ಅಂದ್ರೆ ಅದರ ಒಂದು ಪರಿಣಾಮದಿಂದ ಅವ್ರಿಗೆ
0: ಯಾವ್ದಕ್ಕೆ ಅಲರ್ಜನ್ ಅದಾರ, ಯಾವ್ದಕ್ಕೆ ಸೆನ್ಸಿಟಿವಿಟಿ ಐತೆ ಅವರಿಗೆ ಅನ್ನೋದನ್ನ ನಾವು ಕಂಡುಕೊಡ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ಅದನ್ನ ಕಂಡುಕೊಂಡ ಆದ್ಮೇಲಿಂದ ದೆನ್ ನಾವು ಅದಕ್ಕೆ ಡೈರೆಕ್ಟೆಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಐತ್ರಿ ಮೇಡಮ್.
1: ಈಗ ಡಾಕ್ಟರ್, ಬಹಳ ಮುಖ್ಯವಾದದ್ದು ಅಂದ್ರೆ ಮನುಷ್ಯ ಒಂದು ಸಂಘಜೀವಿ, ತನ್ನ ಜೊತೆಗೆ ಇವತ್ತು ಸಾಕು ಪ್ರಾಣಿಗಳನ್ನ ಕೂಡ ಮನೆಯೊಳಗ ಸಾಕೊಂಡಿರ್ತಾರೆ. ಕೆಲವರಂತೂ ನಾವು ನೋಡ್ತೀವಿ ತಮ್ಮ ಜೊತೆಗೇನೆ ತಮ್ಮ ಬೆಡ್ ಮೇಲೆ ಮಲಗಿಸ್ಕೋತಾರ, ಬಾಜು ಕೂರಿಸ್ಕೊಂಡ ಊಟ ಮಾಡ್ತಿರ್ತಾರ. ಅಂದ್ರೆ ಇಷ್ಟೊಂದು ಅವರು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತಾರಲ್ಲ, ಈ ಪ್ರಾಣಿಗಳಿಂದ ಕೂಡ ಕೆಲವು ಅಲರ್ಜಿಗಳು ಉಂಟಾಗ್ತದೆ.
0: ಕರೆಕ್ಟ್ ಮೇಡಮ್. ನೀವು ಪ್ರಾಣಿಗಳನ್ನ ಈಗ ಅಂದ್ರೆ ಆಲ್ಮೋಸ್ಟ್ ಈಗ ನಾವು ನೋಡುವಂಗ ಬೇರೆ ಬೇರೆ ತರದ ನಾಯಿಗಳನ್ನ ಅಥವಾ ಬೆಕ್ಕುಗಳನ್ನ ಸಾಕುವುದು ಒಂದು ಹಾಬಿ ಐತಿ. ಯಾಕಂದ್ರೆ ಮೊದ್ಲಿಂದ ಇತ್ತು ಈಗೂ ಐತಿ. ಸಪೋಸ್ ಅದಕ್ಕೆ ನಾವು ಸೆನ್ಸಿಟಿವ್ ಇದೀವಿ ಅಂತೇಳಿ ಗೊತ್ತಾತಿ ಅಂತಂದ್ರೆ ದನ್ ಸಾಧ್ಯ ಆದಷ್ಟು ಮಟ್ಟಿಗೆ ಸಾಕುದು ಬೇಡ ಅನ್ನೋದಿಲ್ಲ, ಬಟ್ ಅದನ್ನ ನೀವು ಹೊರಗಡೆ ಕಟ್ಟುವಂತ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಒಂದು ಸಪರೇಟ್ ಆಗಿ ಇದನ್ನ ಮಾಡಬೇಕು. ಆಮೇಲೆ

0: ನೀವ್ ಹಂಗ ಇದು ಇತ್ತು ಅಂತಂದ್ರ ನೀವ್ ಅದಕ್ಕ ಹತ್ರ ಹೋಗುತ್ತಾಗ ಮಾಸ್ಕ್ ಹಾಕೊಂಡು ಹೋಗಿ ನೀವು ಫೆದರ್ಸ್ ಇದು ಅದರದ ಮೇಲಿಂದ ಏನು ಕೂದಲುಗಳು ಇದಾಗದಂಗ ಮಾಡಬಹುದು. ಪ್ರಾಣಿಗಳನ್ನ ಸಾಕಬಾರದು ಅಂತಲ್ಲ, ನೀವ್ ಅದಕ್ಕೆ ಸೆನ್ಸಿಟಿವ್ ಇದೀರಿ ಅಂದ್ರೆ ನಿಮಗೆ ತೊಂದರೆ ಆಗಲಾರದಂಗ ನೀವು ಹೆಂಗ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಿಮ್ಮ ಇದು, ಇಟ್ ಈಸ್ ಯುವರ್ ಡಿಸಿಷನ್.
1: ಅದರಲ್ಲೂ ವಿಶೇಷವಾಗಿ ಮಕ್ಕಳು
0: ಎಸ್ಪೆಷಲಿ
1: ಮಕ್ಕಳಂತೂ ಅವು ಜೀವಂತ ಪ್ರಾಣಿ ಅನ್ನೋದನ್ನ ಬಿಟ್ಟು ಆಟದ ಸಾಮಾನಷ್ಟು ಮುದ್ದು ಮಾಡುವಂತದ್ದು ಇವತ್ತಿನ ದಿನದೊಳಗೆ ಬಹಳ ಸಾಮಾನ್ಯ ಆಗ್ಬಿಟ್ಟದ.
0: ಆಮೇಲೆ ಅದು ನೋಡು, ಮೊದಲು ಏನಿತ್ತು, ನಾಯಿಗಳನ್ನ ಸಾಕುದು ಮನಿ ಕಾಯ್ಲಿಕ್ಕೆ ಅಂತ ಇರ್ತಿತ್ತು, ಈಗ ಅವು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಯಾವ. ಆಮೇಲಿಂದ ಬೇರೆ ಬೇರೆ ಚಂದ ಚಂದ ನಾಯಿಗಳು ಅದಾವ, ಅವಕ್ಕೆ ಡ್ರೆಸ್ ಹಾಕುದು, ಆಮೇಲಿಂದ ಅವಕ್ಕೆ ಹೇರ್ ಕಟ್ ಮಾಡಿಸೋದು, ಇವೆಲ್ಲ ಈಗ ಇತ್ತೀಚಿನ ಆಧುನಿಕ ಜೀವನದ ಒಂದ್ ಇದಂತ ಹೇಳುದು. ಅದು ಸರಿನೋ ತಪ್ಪಂತ ಹೇಳೋದಕ್ ಆಗುದಿಲ್ಲ, ಬಟ್ ನಿಮಗ ಅದರಿಂದ ನಿಮಗ ತೊಂದರೆ ಆಗ್ತದ ಅಂದ್ರೆ ನೀವ್ ಹೆಚ್ಚಿನ ಕಾಳಜಿಯನ್ನ ವಹಿಸ್ಬೇಕಂತ ಹೇಳಿ ಅನಿಸ್ತದ್ರಿ.
1: ಡಾಕ್ಟರ್, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಮನೆ, ಆದಾಗ್ಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಏನು ಈ ಕಾಲಮಾನ ಬದಲಾದಂಗ, ಬೇಸಿಗೆ ಮಳೆಗಾಲ ಚಳಿಗಾಲ ಅಂದಾಗ ಒಂದು ನಮ್ನೆಸ್ಸು ಸ್ವಲ್ಪ ನೆಲ ತ್ಯಾವ

0: ಇದಂತೇಳಿ ಹೇಳೋದನ್ನು ಅದು ಸರಿನೋ ತಪ್ಪ ಅಂತ ಹೇಳೋದಕ್ಕಾಗುದಿಲ್ಲ. ಬಟ್ ನಿಮಗ ಅದರಿಂದ ನಿಮಗ ತೊಂದರೆ ಆಗ್ತದ ಅಂದ್ರೆ ನೀವು ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಂತೇಳಿ ಅನಿಸ್ತದ್ರಿ.
1: ಡಾಕ್ಟರ್, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಮನೆ, ಆದಾಗ್ಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಏನು ಈ ಕಾಲಮಾನ ಬದಲಾದಂಗ, ಬೇಸಿಗೆ ಮಳೆಗಾಲ ಚಳಿಗಾಲ ಅಂದಾಗ ಒಂದು ನಮ್ನೆಸ್, ಸ್ವಲ್ಪ ನೆಲ ತ್ಯಾವ್ ಹಿಡಿಯೋದು ಅಂತಂತೀವಿ, ಇಂಥವು ಕೂಡ ಮನುಷ್ಯನಿಗೆ ತೊಂದರೆ ಉಂಟು ಮಾಡ್ತದೆ.
0: ಕರೆಕ್ಟ್ ಮೇಡಮ್. ಈ ಅಲರ್ಜಿಕ್ ರೈನೈಟಿಸ್ ಅಥವಾ ಇದ್ರೊಳಗ ಎರಡ್ ತರ, ಪೆರಿನಿಯಲ್ ಸೀಸನಲ್ ಅಂತೀವಿ ನಾವು. ಪೆರಿನಿಯಲ್ ಅಂತಂದ್ರೆ ವರ್ಷದ 12 ತಿಂಗಳು ಇರುವಂತದ್ದು ಪೆರಿನಿಯಲ್ ಅಂತೀವಿ. ಸೀಸನಲ್ ಅಂದ್ರೆ ಕೆಲವೊಂದಷ್ಟು ಸೀಸನ್ ಅಷ್ಟೇ ಬರ್ತದೆ. ಈ ಪೋಲನ್ ಸೀಸನ್ ಎಕ್ಸ್ಪೆಷಲಿ ಇದ್ರೊಳಗೆ ವೆಸ್ಟರ್ನ್ ವರ್ಲ್ಡ್ ಒಳಗೆ ಅವ್ರು ಮೊದ್ಲ ವಾರ್ನ್ ಮಾಡ್ತಾರೆ, ಈ ಪೋಲನ್ ಸೀಸನ್ ಐತಿ, ನೀವು ಇದನ್ನ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ. ಸೊ ಸೀಸನಲ್ ಅಲರ್ಜಿಕ್ ರೈನೈಟಿಸ್ ಇತ್ತು ಅಂತಂದ್ರೆ ಆ ಸೀಸನ್ ಒಳಗೆ ಬರ್ತದ, ಹೋಗ್ಬಿಡ್ತದ, ಉಳಿಕಿದ ನಿಮಗೆ 9 ತಿಂಗಳು ನಿಮಗೆ ಏನು ಸಮಸ್ಯೆ ಇರಂಗಿಲ್ಲ. ಈ ಪೆರಿನಿಯಲ್ ರೈನೈಟಿಸ್ ಐತಿ ಅಂತಂದ್ರೆ, ಅಲರ್ಜಿಕ್ ರೈನೈಟಿಸ್ ಅಂತಂದ್ರೆ 12 ತಿಂಗಳು ಇರ್ತದೆ. ಸೊ ಅದರೊಳಗೆ ಕೂಡ ನೀವು ಸ್ವಲ್ಪ ಹೆಚ್ಚಿನ ಒಂದು ಪ್ರಿಕಾಷನ್ಸ್ ತಗೊಂಡು ಆಮೇಲಿಂದ ಈಗ ಮನೆಯೊಳಗೆ ನೀವು ನಾವು ಏನ್ ಹೇಳ್ತೀವಿ, ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿಕ್ ಡಿಸಾರ್ಡರ್ಸ್ ಅಂದ್ರೆ ನೀವು ಅವಾಯ್ಡೆನ್ಸ್ ಮಾಡ್ರಿ ಅಂತ. ಅವಾಯ್ಡೆನ್ಸ್ ಅಂದ್ರೆ ನೀವು ಅದನ್ನ ಹತ್ರ ಹೋಗ್ಬೇಡ್ರಿ ಅಂತ. ಬಟ್ ಇದು ಪ್ರಾಕ್ಟಿಕಲಿ ಆಗುದಿಲ್ರಿ. ಈಗ ನಿಮ್ಗೆ ಧೂಳದಿಂದ ಅಥವಾ ಇದರಿಂದ ಒಂದು ಪೋಲನ್ಸ್ ದಿಂದ ನಿಮಗೆ ಅಲರ್ಜಿಕ್ ರೈನೈಟಿಸ್ ಆಗತ್ತಿ ಅಂದ್ರೆ ನೀವು ಹೋಗ್ಬೇಡ್ರಿ ಅಂದ್ರೆ ಮನೆ ಬಿಟ್ಟು ಹೋಗೋದ್ಲೇ 24 ತಾಸು ಮನ್ಯಾಗ ಕುಂಡ್ರಾಕ ಆಗಂಗಿಲ್ಲ, ನೀವು ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಬಟ್ ಅದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಂಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲದನ್ನ ಅವಾಯ್ಡ್ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಇರಲಿಲ್ಲ ಅಂದ್ರೆ ಆಗಲಾರ್ದಂಗ, ಎಸ್ಪೆಷಲಿ ನೀವು ಮನೆಯೊಳಗೆ ಈ ಕಸ ಹೊಡೆಯುವುದು ಇದನ್ನ ಮಾಡ್ಬೇಕಾಯ್ತಿರ ಮಾಸ್ಕ್ ಹಾಕೊಂಡು ಇದನ್ನ ಮಾಡಬೇಕು. ಅಥವಾ ನಿಮ್ಮ ಏನ ಇವು ಬ್ಲಾಂಕೆಟ್ಸು, ಬೆಡ್ಶೀಟ್ಸ್ ಇವನ್ನೆಲ್ಲಾನು ಕೂಡ ಬಿಸಿ ನೀರಲ್ಲಿ ಕರೆಕ್ಟ್ ಆಗಿ ವಾಶ್ ಮಾಡಿ ಅವನ್ನ ಕ್ಲೀನ್ ಆಗಿರ್ಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಏನಾರ ಕಾಂಗ್ರೆಸ್ ಗಿಡ ಐತಿ, ಪಾರ್ಥಿ ನೇಮ್ ಐತಿ, ಅದನ್ನೆಲ್ಲಾನು ಕೂಡ ಸ್ವಚ್ಛಾಗಿ ಕ್ಲೀನ್ ಮಾಡಿಸಿ ಯಾರಿಗಾರ ಹಚ್ಚಿ ಕ್ಲೀನ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದ್ರ ಈ ಸಮಸ್ಯೆ ಉಂಟಾಗುವುದನ್ನ ತಪ್ಪಿಸಬಹುದು.
1: ಈಗ ಡಾಕ್ಟರ್, ಒಟ್ಟಾಗಿ ಈ ಅಲರ್ಜಿ ಇದು ಆಹಾರದಿಂದ ಆಗಬಹುದು, ನೀವು ಹೇಳುವಂಗ ವಾತಾವರಣದಿಂದ ಆಗಿರ್ಬಹುದು, ಪೆರಿನಿಯಲ್ ಇರ್ಬಹುದು, ಸೀಸನಲ್ ಇರ್ಬಹುದು, ಇಂಥ ಅಲರ್ಜಿಗಳಿಗೆ ಇರುವಂತ ಚಿಕಿತ್ಸೆ ಏನು
0: ವೈದ್ಯಕೀಯ ಚಿಕಿತ್ಸೆ ಅಂತಂದ್ರ ನಾವು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಅಂತಂದ್ರೆ ಆಂಟಿ ಹಿಸ್ಟಮಿನಿಕ್ಸ್. ಅದ್ರೊಳಗ ಸಾಕಷ್ಟು ಬೇರೆ ಬೇರೆ ತರದ ಆಂಟಿ ಹಿಸ್ಟಮಿನಿಕ್ಸ್ ಅದಾವ್ರಿ. ಸೆಡೇಟಿವ್, ನಾನ್ ಸೆಡೇಟಿವ್ ಅಂದ್ರೆ ಕೆಲವೊಂದಷ್ಟು ಗುಳಿಗೆಗಳನ್ನ ತಗೊಂಡ್ರೆ ಮಂದಿ ಹೇಳ್ತಾರ ನೋಡ್ರಿ, ಗುಳಿಗೆ ತಗೊಂಡಿ ಬಹಳ ನಿದ್ದೆ ಬರಾಕಾಯ್ತು, ಒಂದ್ ಗುಳಿಗೆ ತಗೊಳ್ಳೋದಕ್ಕೆ ಇನ್ನು ಇಡೀ ದಿವಸ ನಾನ್ ಮಬ್ಬ ಇದ್ನಿ. ಸೊ ಈ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಒಳಗೂ ಕೂಡ ಸಾಕಷ್ಟು ಡೆವಲಪ್ ಆಗಿದೆ ಬಿಡಪ್ಪ. ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ಸೆಡೇಟಿವ್ ಇರ್ತಾವ, ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ನಾನ್ ಸೆಡೇಟಿವ್ ಇರ್ತಾವ. ಸೊ ಅವನ್ನ ನಾವು ಡಾಕ್ಟರ್ ಇದ್ದವರು ಗುರುತಿಸ್ತೀವಿ. ಇದು ಬಹಳ, ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ ಮೇಡಮ್. ಯಾಕಂತಂದ್ರ ಈ ಅಲರ್ಜಿಕ್ ರೈನೈಟಿಸ್ ಇದೇ ವ್ಯಕ್ತಿಗೆ ಆಗ್ತದ ಅಂತೇಳಿ ಗೊತ್ತಿಲ್ಲ, ನಮ್ಮ ಹತ್ರ ಬರ್ತಾರೆ. ನಾವು ಈ ಪ್ರೊಫೆಷನ್ ಕೇಳ್ತೀವಲ್ಲ, ಈಗ ನಮ್ಗ ಈ ಡ್ರೈವರ್ ಗಳ ಹತ್ರನು ಅಲರ್ಜಿಕ್ ರೈನೈಟಿಸ್ ಇರ್ತದ. ಈಗ ನಾವು ಅವ್ರಿಗೆ ಈ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ ಕೊಟ್ಟಿವಿ ಅಂತಂದ್ರ ಏನು, ಇಟ್ ಇಸ್ ಎ ಹ್ಯೂಜ್ ರಿಸ್ಕ್ ಅವ್ರಿಗೆ. ಅಷ್ಟ ಅಲ್ಲ, ಅವ್ರ ಜೊತೆ ಟ್ರಾವೆಲ್ ಮಾಡುವಂತ. ಸೊ ಅವ್ರಿಗೆ ನಾವು ನಾನ್ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ಸ್, ನೇಸಲ್ ಸ್ಪ್ರೇಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಆಮೇಲಿಂದ ಕೆಲವೊಂದಷ್ಟು ಗುಳಿಗೆಗಳ ಮುಂಜಾನೆ ತಗೋ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಗುಳಿಗೆಗಳನ್ನ ಸಂಜೆ ಕೇಳಿ ತಗೋಬೇಕಂತ ಹೇಳ್ತೀವಿ. ಈ ಡ್ರಗ್ಸ್ ಇದು ಏನ ಕ್ಲಾಸಿಫಿಕೇಶನ್ ಐತಲ್ಲ, ಇದು ಅವರವರ ವ್ಯಕ್ತಿಯ ಮೇಲೆ. ಈಗ ಎಕ್ಸಾಮ್ ಟೈಮ್ನಾಗ, ಈಗ ನೀಟ್ ಎಕ್ಸಾಮ್ ಟೈಮ್ನಾಗ ನೀವು ಅವ್ರ ಸೀನ್ಕೊಂತ ಬಂದಾಗ ನಾವು ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ ಕೊಟ್ಟಿವಿ ಅಂತಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡ್ತದೆ ಮೇಡಮ್. ಸೊ ನಾವು ಏನು ವೈದ್ಯರಾಗಿದ್ದವರು ಅದನ್ನೆಲ್ಲಾನು ಕೂಲಂಕುಷವಾಗಿ ತಪಾಸ್ ಮಾಡಿ ಇವ್ ಯಾವ ಆಂಟಿ ಹಿಸ್ಟಮಿನಿಕ್ಸ್ ನ ಯಾವ ಸ್ಪ್ರೇ ಕೊಟ್ಟರೆ ಇವನ್ದು ಹೆಚ್ಚ ಅವನ ಜೀವನ ಶೈಲಿ ಒಳಗೆ ಬದಲಾವಣೆ ಆಗೋದ್ಲೇ, ಅವನ ಸಿಂಪ್ಟಮ್ ಫ್ರೀ ಆಗಿ ಈ ಕಾಯಿಲೆಯಿಂದ ಮುಕ್ತನಾಗಿ ಅವನು ಹೆಂಗೆ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಪರ್ ಆಗಿ ಎವ್ಯಾಲ್ಯುಯೇಟ್ ಮಾಡಿ ಚಿಕಿತ್ಸೆ ಮಾಡಬೇಕಾಗತ್ತೆ ಮೇಡಮ್.
1: ಅಂದ್ರೆ ವೈದ್ಯರು ಆ ವ್ಯಕ್ತಿಯ ಒಂದು ವೃತ್ತಿ, ಅವನ ಜೀವನ ಶೈಲಿ ಹೆಂಗದ, ಇದನ್ನೆಲ್ಲ ನೋಡಿಕೊಂಡು ಔಷಧಗಳನ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗ್ತದೆ. ಇದು ಒಂದು ಡಾಕ್ಟ್ರೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪ್ರಿವೆಂಟಿವ್ ಮೇಜರ್ಸ್ ಆಗಿ ಅಲರ್ಜಿ ಆಗದ ರೀತಿಯೊಳಗ ನಾವು ಇರಬೇಕು ಅಂತಂದಾಗ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದು ಕೂಡ ಅಗತ್ಯ.
0: ಕರೆಕ್ಟ್ ಮೇಡಮ್, ಇದು 100% ನಾವು ನಮ್ಮ ಜೀವನ ಶೈಲಿ ಒಳಗೆ ಮಾರ್ಪಾಡು ಮಾಡಿಕೊಳ್ಳಬೇಕು. ದಿನನಿತ್ಯ ಜೀವನದ ಒಳಗೆ ಎಕ್ಸರ್ಸೈಸ್ ಅನ್ನ, ವ್ಯಾಯಾಮವನ್ನು ನಾವು ಅಳಗೊಳಿಸಿಕೊಳ್ಳಲೇಬೇಕು. ಅಂಡ್ ಅದು ಬಹಳಷ್ಟು ರೀತಿಯಾಗಿ ವ್ಯಕ್ತಿಗೆ ಹೆಲ್ಪ್ ಮಾಡ್ತದೆ. ಈವನ್ ಯೋಗ ಕೂಡ ಏನು ಈ ಅಲರ್ಜಿಯನ್ನ ಇದನ್ನ ಮಾಡೋದ್ರೊಳಗೆ ಒಂದು ಪ್ರಮುಖ ಪಾತ್ರ ವಹಿಸ್ತದ ಅಂತೇಳಿ ಹೇಳಲಿಕ್ಕೆ ನಾನು ಇದರ ಸಂದರ್ಭದೊಳಗೆ ಇಷ್ಟಪಡ್ತೀನಿ.
1: ಅದರಲ್ಲೂ ಈ ಪ್ರಾಣಾಯಾಮಗಳು ಬಹು ಉಪಯೋಗಿ ಆಗಿರ್ತಾವ. ತಾವು ಮಾತಾಡ್ತಾ ಹೇಳಿದ್ರಿ, ಇವತ್ತು ಸಾಕಷ್ಟು ಪೊಲ್ಯೂಷನ್ನಿಂದ ನಾವು ಬಳಲ್ತಾ ಇದ್ದೀವಿ. ಹೊರಗಡೆ ಹೋದ್ರ ಸಾಕು, ಬೆಂಗಳೂರಂತ ಊರಿನಲ್ಲಿ ನಾವು ಮನೆಗೆ ಬಂದು ಮಕ್ಕ ತೊಳ್ಕೊಂಡ್ರೆ ಕರಿ ನೀರು ಬರ್ತದೆ ಅಂದ್ರೆ ಅಷ್ಟು.

0: ನಮ್ಗೆ ಹೊರಗಡೆ ಪೊಲ್ಯೂಷನ್ ಇರುವಾಗ ಅದನ್ನ ನಾವು ಗೊತ್ತಿಲ್ಲದೆ ಉಸಿರಾಡಿ ಬಿಟ್ಟಿರ್ತೀವಿ. ಸೊ ಹಂಗಾಗಿ ಪ್ರತಿನಿತ್ಯ ಪ್ರಾಣಾಯಾಮ ಕೂಡ ನಮಗೆ ಒಂದ್ ರೀತಿಯಲ್ಲಿ ಉಪಕಾರ ಆಗ್ತದೆ.
1: ಸೊ ಎಕ್ಸರ್ಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಈ ಅಲರ್ಜಿಕ್ ಇದ್ರೊಳಗ. ಎಕ್ಸರ್ಸೈಸ್ ಒಂದು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತತಿ ಅಂತ ಹೇಳಿ ಹೇಳಿದ್ರೆ,
0: ಅದರ ಜೊತೆಗೆ ತಾವ್ ಹೇಳಿದ್ರಿ ನಮ್ಗೆ ಫುಡ್ ನಿಂದನೂ ಕೂಡ ಕೆಲವು ಅಲರ್ಜಿ ಆಗ್ತಿರುವಾಗ ಅದನ್ನ ನಮ್ ಕೈ ಒಳಗೆ ಇರ್ತದೆ, ಟ್ರೈ ಅಂಡ್ ಎರರ್ ಮಾಡ್ಕೊಂಡು ಇದನ್ನ ನೋಡುವುದು ಇದು ಆಗ್ತದೋ ಇಲ್ಲೋ ಅಂತವನ್ನ ನಾವು ಅವಾಯ್ಡ್
1: ಮಾಡಬಹುದು.
0: ಈ ಅಲರ್ಜಿ ಮಾರಣಾಂತಿಕ ಅಂತೂ ಅಲ್ಲ.
1: ಅಲ್ರಿ ಮೇಡಮ್, ಅಲರ್ಜಿ ಮಾರಣಿಕ ಅಂತಲ್ಲ, ಬಟ್ ಇದನ್ನ ನಾವು ಪ್ರಿವೆಂಟ್ ಮಾಡಲಿಲ್ಲ ಅಂತಂದ್ರೆ, ಈಗ ನೇಸಲ್ ಅಲರ್ಜಿಯನ್ನ ಪ್ರಿವೆಂಟ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಅಸ್ತಮ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆನೂ ಇರ್ತದ. ಸೊ ಅದರ ಸಲುವಾಗಿ ಒಬ್ಬ ಸೂಕ್ತ ವೈದ್ಯರ ಹತ್ರ ಹೋಗಿ ಅದರ ಟ್ರೀಟ್ಮೆಂಟ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಾಗುವಂತಹ ಸಮಸ್ಯೆಗಳನ್ನ, ಯಾಕಂದ್ರೆ ಎಲ್ರಿಗೂ ನಾವು ಏನ್ ಬೇಕು ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಸುಮ್ನೆ ಬದುಕುವಂಗಿಲ್ಲ, ಆರಾಮಾಗಿ ಬದುಕುವಂತ ಒಂದು ಇತ್ತಂದ್ರೆ ನಾವು ನಮ್ಮ ಲೈಫ್ ಅನ್ನ ನಾವು ಸುಖಕರವಾಗಿ ಎಂಜಾಯ್ಮೆಂಟ್ ಆಗಿ ಕಳಿಬಹುದು ಅಂತ ಅನಿಸ್ತು.
0: ಖಂಡಿತವಾಗಿಯೂ. ಧನ್ಯವಾದಗಳು ಡಾಕ್ಟರ್ ರವೀಂದ್ರ ಗದಗ್ ಅವರೇ. ಈ ಅಲರ್ಜಿ ಅಂದ್ರೇನು, ಅಲರ್ಜಿಯ ಲಕ್ಷಣಗಳು, ಅಲರ್ಜಿಯನ್ನ ಹೇಗೆ ತಡೆಗಟ್ಟಬಹುದು ಮತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಕೂಡ ತಾವು ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
2: ಚರ್ಮರೋಗ ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೆಎನ್ ನವೀನ್ ಅವರು.
3: ಚರ್ಮ ಶಿಲೀಂಧ್ರ ಅಥವಾ ಫಂಗಸ್, ಇದನ್ನ ರಿಂಗ್ ವರ್ಮ್ ಅಂತಾನೂ ಕರೀತಾರೆ, ಮತ್ತೆ ಗಜಕರ್ಣ ಅಂತ ಕೂಡ ಕರೀತಾರೆ. ಈ ಫಂಗಸ್ ಇನ್ಫೆಕ್ಷನ್ ಬಹಳ ಸರ್ವೇ ಸಾಮಾನ್ಯವಾಗಿದೆ, ಬಹಳಷ್ಟು ಜನರಲ್ಲಿ ಇದು ಕಂಡು ಬರ್ತದೆ. ಈ ಚರ್ಮದ ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ಕಾರಣ ಡರ್ಮಟೋಫೈಟ್ ಅನ್ನೋ ಫಂಗಸ್ ಇಂದ ಆಗ್ತದೆ. ಈ ಡರ್ಮಟೋಫೈಟ್ಸ್ ಅಲ್ಲಿ ಮೂರು ಪ್ರಭೇದಗಳು ಇರ್ತವೆ, ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಮತ್ತು ಮೈಕ್ರೋಸ್ಪೋರಂ. ಈ ಮೂರು ಪ್ರಭೇದಗಳಿಂದ ಚರ್ಮದ ಫಂಗಸ್ ಇನ್ಫೆಕ್ಷನ್ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಿದ್ರೆ ಅದನ್ನ ಆಂಥ್ರೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಪ್ರಾಣಿಗಳಿಂದ ಏನಾದರೂ ಬಂದ್ರೆ ಅದನ್ನ ಜೂಫಿಲಿಕ್ ಫಂಗಸ್ ಅಂತ ಕರಿತೀವಿ. ಮಣ್ಣಿನಿಂದ ಬಂದ್ರೆ ಅದು ಜಿಯೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಸೊ ಈ ಫಂಗಸ್ ಹೇಗ್ ಬರ್ತದೆ ಅಂದ್ರೆ, ಒಂದು ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಅವರು ಉಪಯೋಗಿಸಿದ ಬಟ್ಟೆಗಳಿಂದ ಬರ್ತದೆ. ಚರ್ಮ ಶುಭ್ರವಾಗಿಯೂ ಶುಷ್ಕವಾಗಿಯೂ ಇದ್ದಾಗ ಫಂಗಸ್ ಇನ್ಫೆಕ್ಷನ್ ಆಗೋದು ಅಪರೂಪ, ಆದ್ರೆ ಚರ್ಮದ ತೇವಾಂಶ ಜಾಸ್ತಿ ಆಗೋದ್ರಿಂದ ಇದು ಕಾಣಿಸಬಹುದು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವೇನಾದರೂ ಬಹಳ ಬಿಗಿಯಾದ ಉಡುಪುಗಳನ್ನ ಧರಿಸಿದ್ರೆ ಬೆವರು ಸೇರಿ ಸೇರಿ ಫಂಗಸ್ ಉಂಟಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಒದ್ದೆಯಾದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಕೂಡ ಫಂಗಸ್ ಆಗ್ತದೆ. ಫಂಗಸ್ ಪ್ರಾರಂಭವಾದಾಗ ವಿಪರೀತವಾದ ತುರಿಕೆ ಆಗ್ತದೆ. ವಿಪರೀತ ತುರಿಕೆ ಆದಾಗ ಆ ಜಾಗದಲ್ಲಿ ಸಣ್ಣದಾಗಿ ಗುಳ್ಳೆ ಪ್ರಾರಂಭವಾಗುತ್ತೆ. ಈ ಗುಳ್ಳೆ ಅಗಲವಾಗ್ತಾ ಹೋಗ್ತದೆ. ಇದು ಅಗಲವಾಗ್ತಾ ಹೋದಾಗ ವೃತ್ತಾಕಾರವಾಗಿ ಇದು ಹಬ್ಬತಾ ಹೋಗುತ್ತೆ. ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗೋದ್ರಿಂದ ಇದನ್ನ ರಿಂಗ್ ವರ್ಮ್ ಅಂತೀವಿ. ಬಹಳ ದೊಡ್ಡದಾಗಿ ಅದು ಹಬ್ಬದಾಗ ಆನೆಯ ಕಿವಿ ತರ ಕಾಣ್ತದೆ, ಅದಕ್ಕೆ ಇದನ್ನ ನಾವು ಗಜಕರ್ಣ ಅಂತ ಕೂಡ ಕರಿತೀವಿ. ಈ ರೀತಿ ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗ್ತದೆ. ಫಂಗಸ್ ಚರ್ಮಕ್ಕೆ ಬಂದ ಕೂಡಲೇ ದೇಹ ಫಂಗಸ್ ಅನ್ನು ಹೊರ ಹಾಕಲಿಕ್ಕೆ ತುರಿಕೆ ಉಂಟಾಗ್ತದೆ. ಸೊ ಈ ತುರಿಕಿನ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತೀವಿ. ಸೊ ಈ ಫಂಗಸ್ ಅನ್ನ ದೇಹದಿಂದ ಅಥವಾ ಚರ್ಮದಿಂದ ಹೊರ ಹಾಕಲಿಕ್ಕೆ ತುರಿಕಿ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿ ತುರಿಸಿದಾಗ ಉಗುರಿನ ಕೆಳಗೆ ಫಂಗಸ್ ಸೇರಿಕೊಳ್ಳುತ್ತೆ. ಆ ರೀತಿ ಕೆರೆಸ್ಬಿಟ್ಟು ಅದೇ ಕೈಯಿಂದ ಬೇರೆ ಕಡೆ ಮುಟ್ಕೊಂಡಾಗ ಬೇರೆಡೆಗೂ ಹರಡುತ್ತೆ. ಇದೇ ರೀತಿ ಇದು ಮೈ ತುಂಬಾ ಹರಡ್ತಾ ಹೋಗ್ತದೆ. ಫಂಗಸ್ ಚರ್ಮದ ಮೇಲಿರೋ ಕೆರಟಿನ್ ಮೇಲೆ ಅವಲಂಬಿತವಾಗಿರುತ್ತೆ. ಕೆರಟಿನ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಚರ್ಮದ ಮೇಲ್ಪದರನ ಅಷ್ಟೇ ಆವರಿಸುತ್ತದೆ. ಇದ್ರ ಜೊತೆಗೆ ಕೂದಲು ಮತ್ತು ಉಗುರುಗಳಲ್ಲಿ ಕೂಡ ಆವರಿಸುವಂತ ಸಂಭವ ಇರ್ತದೆ. ಚರ್ಮದ ಮೇಲೆ ಫಂಗಸ್ ಆದಾಗ ನಾವು ವೈದ್ಯಕೀಯ ಭಾಷೆಯಲ್ಲಿ ಟೀನಿಯಾ ಅಂತ ಕರಿತೀವಿ. ತಲೆಯಲ್ಲಿ ಕಂಡಾಗ ಟೀನಿಯಾ ಕ್ಯಾಪಿಟಿಸ್ ಅಂತೀವಿ, ಮುಖದಲ್ಲಿ ಕಂಡಾಗ ಟೀನಿಯಾ ಫೇಷೆ ಅಂತೀವಿ, ಮೈಯಲ್ಲಿ ಕಂಡಾಗ ಟೀನಿಯಾ ಕಾರ್ಪೊರಿಸ್ ಅಂತೀವಿ, ತೊಡೆ ಸಂದಗಳಲ್ಲಿ ಕಂಡಾಗ ಟೀನಿಯಾ ಕ್ರೂರಿಸ್ ಅಂತಲೂ, ಮತ್ತೆ ಉಗುರಲ್ಲಿ ಕಂಡಾಗ ಟೀನಿಯಾ ಆಂಗ್ಯಮ್ ಅಂತ ಕರಿತೀವಿ. ಇದು ದೇಹದ ಯಾವುದೇ ಭಾಗದಲ್ಲಾದರೂ ಕಾಣಬಹುದು. ಒಬ್ಬ ವ್ಯಕ್ತಿ ಯಾವ ಮಾದರಿಯಲ್ಲಿ ಯಾವ ರೀತಿ ಉಡುಪು ಧರಿಸ್ತಾರೆ ಆ ರೀತಿಯಲ್ಲಿ ಕಾಣುತ್ತೆ. ಸಾಮಾನ್ಯವಾಗಿ ಗಂಡಸರು ಪ್ಯಾಂಟ್ ಶರ್ಟ್ಗಳನ್ನ ಧರಿಸ್ತಾರೆ. ಆಫೀಸ್ಗೆ ಹೋಗೋರು ಬೆಳಗ್ಗೆ ಪ್ಯಾಂಟ್ ಶರ್ಟ್ ಧರಿಸಿ ಹೋದ್ರೆ ಇನ್ನ ಸಂಜೆನೆ ತೆಗೆಯೋದು. ಬಿಗಿಯಾದ ಪ್ಯಾಂಟ್ಗಳನ್ನ ಏನಾದ್ರು ಧರಿಸಿದರೆ ತೊಡೆಯ ಸಂಧಿ ಬೆವರು ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗುತ್ತೆ. ಹಾಗೇನೆ ಸೊಂಟ ಜಾಗದಲ್ಲೂ ಪ್ಯಾಂಟ್ ಅನ್ನ ಕಟ್ಟೋದ್ರಿಂದ ಅಲ್ಲಿ ಕೂಡ ಫಂಗಸ್ ಕಾಣ್ತದೆ. ಮಹಿಳೆಯರು ಸೀರೆ ಉಟ್ಟದಾಗ ಸೀರೆ

0: ಸೊಂಟಕ್ಕೆ ಕಟ್ಟೋದ್ರಿಂದ ಬಹಳ ಬಿಗಿಯಾಗಿ ಕಟ್ಟಿದರೆ ಅಲ್ಲೂ ಕೂಡ ತೇವಾಂಶ ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗ್ತದೆ. ಮತ್ತೆ ಕಂಕಳ ಜಾಗದಲ್ಲಿ ಬೆವರು ಹೆಚ್ಚಾಗಿ ಸೇರೋದ್ರಿಂದ ಅಲ್ಲಿ ಕೂಡ ಫಂಗಸ್ ಆಗ್ತದೆ. ಸೊ ಈ ರೀತಿ ಚರ್ಮದ ಮೇಲೆ ಫಂಗಸ್ ಆದಾಗ, ಗಜಕರಣ ಆದಾಗ ಏನ್ ಮಾಡಬೇಕು? ಚರ್ಮ ವೈದ್ಯರಿಗೆ ತೋರಿಸಿ ಸಕಾಲದಲ್ಲಿ ಚಿಕಿತ್ಸೆ ಮಾಡೋದ್ರಿಂದ ಇದನ್ನ ಕೂಡಲೇ ಗುಣಪಡಿಸಬಹುದು. ಆದರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಫಂಗಸ್ ಇನ್ಫೆಕ್ಷನ್ ಚರ್ಮದ ಮೇಲೆ ಆಗಿದೆ ಅಂದಾಗ ಬಹಳ ಲಘುವಾಗಿ ಪರಿಗಣಿಸಿ ತಮಗೆ ತೋಚದಂತ ಮುಲಾಮನ್ನು ಅಥವಾ ಗೆಳೆಯರು ಶಿಫಾರಸು ಮಾಡದಂತ ಮುಲಾಮನ್ನು ಅಥವಾ ಅಂಗಡಿಯವರು ಹೇಳದಂತ ಮುಲಾಮನ್ನು ತಂದು ಉಪಯೋಗಿಸ್ತಾರೆ. ಈ ತರದ ಸಾಕಷ್ಟು ಮುಲಾಮುಗಳಲ್ಲಿ ಸ್ಟಿರಾಯ್ಡ್ ಅಂಶ ಇರ್ತದೆ. ಸೊ ಸ್ಟಿರಾಯ್ಡ್ ಅಂಶ ಇದ್ದಾಗ ಏನಾಗ್ತದೆ, ಸ್ಟಿರಾಯ್ಡ್ ಇರತಕ್ಕಂತ ಮುಲಾಮನ್ನ ಹಚ್ಚಿದಾಗ ತುರಿಕೆ ಕಡಿಮೆ ಆಗ್ತದೆ, ಆದರೆ ಫಂಗಸ್ ಹೋಗೋದಿಲ್ಲ. ನಾನು ಮುಂಚಿತವಾಗಿ ಹೇಳಿದಾಗ ಫಂಗಸ್ ಚರ್ಮದ ಮೇಲೆ ಬಂದಾಗ ಚರ್ಮದ ಮೇಲಿರೋ ಫಂಗಸ್ ನ ಹೊಡೆದೋಡಿಸೋದಕ್ಕೆ ದೇಹ ತುರಿಕೆನ ಉಂಟು ಮಾಡ್ತದೆ. ನಾವು ಯಾವಾಗ ಈ ತುರಿಕೆಯನ್ನ ಕಡಿಮೆ ಮಾಡ್ತೀವಿ ಫಂಗಸ್ ಹಬ್ಬತಾ ಹೋಗ್ತದೆ. ಇಲ್ಲಿ ಸ್ಟಿರಾಯ್ಡ್ ಮಾಡ್ತಿರೋ ಕೆಲಸ ಇದನ್ನೇ, ತುರಿಕೆಯನ್ನ ಕಡಿಮೆ ಮಾಡ್ತದೆ ಆದರೆ ಫಂಗಸ್ ಹೋಗೋದಿಲ್ಲ. ತುರಿಕೆ ಯಾವಾಗ ಕಡಿಮೆ ಆಗ್ತದೆ ಫಂಗಸ್ ಬಹುಬೇಗವಾಗಿ ಹಬ್ತಾ ಹೋಗ್ತದೆ, ಅದಕ್ಕೊಂದು ರಹದಾರಿ ಸಿಕ್ಕಿಬಿಡ್ತದೆ, ಬೇಗ ಬೇಗ ಹಬ್ತಾ ಹೋಗ್ತದೆ. ಆವಾಗ ವ್ಯಕ್ತಿಗೆ ಏನಾಗ್ತದೆ, ಸ್ಟಿರಾಯ್ಡ್ ಹಚ್ಚಿದ ತಕ್ಷಣ ಅರ್ಧ ತಾಸಲ್ಲಿ ತುರಿಕೆ ಎಲ್ಲ ನಿಂತು ಬಿಡ್ತದೆ, ಅವ ಬಹಳ ಖುಷಿ ಆಗ್ತಾನೆ. ಎರಡು ದಿವಸ ಸ್ಟಿರಾಯ್ಡ್ ಎಫೆಕ್ಟ್ ಇರೋವರೆಗೂ ತುರಿಕೆ ಇರೋದೇ ಇಲ್ಲ, ಆದರೆ ಒಳಗಡೆ ಫಂಗಸ್ ಹಬ್ತಾ ಹೋಗ್ತದೆ. ಮೂರನೇ ದಿವಸಕ್ಕೆ ಮತ್ತೆ ತುರಿಕೆ ಚಾಲು ಆಗ್ತದೆ, ಮತ್ತೆ ಸ್ಟಿರಾಯ್ಡ್ ಮುಲಾಮ್ ಹಚ್ತಾರ. ಮೇಲಿಂದ ಮೇಲೆ ಸ್ಟಿರಾಯ್ಡ್ ಕ್ರೀಮ್ ಹಚ್ತಾ ಇರೋದ್ರಿಂದ ಇಲ್ಲಿ ಫಂಗಸ್ ಹಬ್ಬತಾ ಹೋಗ್ತಿರ್ತದ. ಜೊತೆಗೆ ಸ್ಟಿರಾಯ್ಡ್ ಮುಲಾಮ್ನ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಉಪಯೋಗ ಮಾಡೋದ್ರಿಂದ ಸ್ಟಿರಾಯ್ಡಿನ ಅಡ್ಡ ಪರಿಣಾಮಗಳು ಸ್ಟಾರ್ಟ್ ಆಗ್ತವೆ. ಸತತವಾಗಿ ಹಚ್ಚೋದ್ರಿಂದ ಆ ಜಾಗ ಬಿಳಿ ಆಗ್ತದೆ, ಈ ಬಿಳಿ ಜಾಸ್ತಿ ಆಗಿ ಬಿಳುಪಿಗೂ ತಿರುಗಬಹುದು. ಮತ್ತೆ ಚರ್ಮ ತೆಳುವಾಗ್ತಾ ಹೋಗ್ತದೆ, ಚರ್ಮ ತೆಳುವಾಗ್ತಾ ಹೋಗಿ ಗಾಯಗಳು ಉಂಟಾಗಬಹುದು. ಆದ್ದರಿಂದ ಚರ್ಮದ ಮೇಲೆ ಫಂಗಸ್ ಚಾಲು ಆದಾಗ ನೀವು ಯಾವುದೇ ಮುಲಾಮನ್ನು ಉಪಯೋಗಿಸುವ ಮುಂಚೆ ಮೊದಲು ನೋಡಿ ಅದರಲ್ಲಿ ಸ್ಟಿರಾಯ್ಡ್ ಅಂಶ ಇದೆಯಾ ಇಲ್ವಾ ಅಂತ. ಸ್ಟಿರಾಯ್ಡ್ ಅಂಶ ಇದ್ದರೆ ದಯವಿಟ್ಟು ಅಂತ ಮುಲಾಮನ್ನ ಉಪಯೋಗಿಸಬೇಡಿ. ಈ ಫಂಗಸ್ ಇನ್ಫೆಕ್ಷನ್ಗೆ ಸಾಕಷ್ಟು ಔಷಧಗಳಿದೆ, ಚರ್ಮ ರೋಗ ತಜ್ಞರ ಶಿಫಾರಸಿನ ಮೇಲೆ ಇದನ್ನ ಉಪಯೋಗಿಸಬಹುದು, ಇದನ್ನ ಬಹಳ ಸುಲಭವಾಗಿ ಗುಣಪಡಿಸಬಹುದು. ಸೊ ಇದರ ಜೊತೆಗೆ ಬೇಸಿಗೆಯಲ್ಲಿ ಸಡಿಲವಾದ ಬಟ್ಟೆ ಹಾಕೋದ್ರಿಂದ ಬೆವರು ಸೇರೋದಿಲ್ಲ, ಬೆವರು ಆವೆ ಆಗ್ತದೆ, ಫಂಗಸ್ ಬರೋದಿಲ್ಲ. ಹಾಗೆ ಮಳೆಗಾಲದಲ್ಲಿ ಆದಷ್ಟು ಒದ್ದೆಯಾದ ಬಟ್ಟೆಗಳನ್ನ ಹಾಕಬಾರದು, ಯಾವಾಗಲೂ ಒಣಗಿದ ಬಟ್ಟೆಗಳನ್ನ ಹಾಕ್ಬೇಕು. ಒದ್ದೆಯಾದ ಬಟ್ಟೆಯನ್ನ ಸತತವಾಗಿ 4-5 ತಾಸು ಹಾಕಿದರೆ ಫಂಗಸ್ ಬರುವಂತಹ ಚಾನ್ಸಸ್ ಇರ್ತದೆ. ಪ್ರತಿನಿತ್ಯ ಶುಭ್ರವಾಗಿದ್ದು ಜಳಕ ಮಾಡೋದ್ರಿಂದನು ನಾವು ಫಂಗಸ್ ಅನ್ನ ಬರದೇ ಇರೋ ಹಾಗೆ ಮಾಡಬಹುದು. ಈ ಎಲ್ಲಾ ಕ್ರಮಗಳಿಂದ ನಾವು ಫಂಗಸ್ ಇನ್ಫೆಕ್ಷನ್ ನ ತಹಬಂದಿಗೆ ತರಬಹುದು.
1: ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾ ಕೆಎನ್ ನವೀನ್ ಅವರು. ಇಲ್ಲಿಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ.
2: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ.
3: ದೇಶದಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸಲು ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಸ್ತಾವನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯು 2 ವರ್ಷಗಳ ಅವಧಿಯಲ್ಲಿ 10,900 ಕೋಟಿ ರೂಗಳ ವೆಚ್ಚವನ್ನು ಹೊಂದಿದೆ. ಯೋಜನೆಯ ಪ್ರಮುಖ ಅಂಶಗಳು E2W, E3W, ಆಂಬುಲೆನ್ಸ್ಗಳು, E-ಟ್ರಕ್ಗಳು ಮತ್ತು ಇತರ ಉದಯೋನ್ಮುಖ ಇವಿಗಳನ್ನು ಪ್ರೋತ್ಸಾಹಿಸಲು ಸುಮಾರು 3,679 ಕೋಟಿ ಮೌಲ್ಯದ ಸಬ್ಸಿಡಿ ಅಥವಾ ಬೇಡಿಕೆ ಪ್ರೋತ್ಸಾಹಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯು 24.79 ಲಕ್ಷ, E2W 3.16 ಲಕ್ಷ, E3W ಮತ್ತು 14,028 E-ಬಸ್ಗಳನ್ನು ಬೆಂಬಲಿಸುತ್ತದೆ. ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹಕಗಳನ್ನು ಪಡೆಯಲು ಇವಿ ಖರೀದಿದಾರರಿಗೆ MHIEOಗಳನ್ನು ಪರಿಚಯಿಸುತ್ತಿದೆ. ಇವಿ ಖರೀದಿಸುವ ಸಮಯದಲ್ಲಿ ಸ್ಕೀಮ್ ಪೋರ್ಟಲ್ ಖರೀದಿದಾರರಿಗೆ ಆಧಾರ್ ದೃಢೀಕೃತ ಇ ವೋಚರ್ ಅನ್ನು ರಚಿಸುತ್ತದೆ. ಈ ವೋಚರ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ ಖರೀದಿದಾರರ ಮೂಲಕ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ವೋಚರ್ ಅನ್ನು ಖರೀದಿದಾರರು ಸಹಿ ಮಾಡುತ್ತಾರೆ ಮತ್ತು ಯೋಜನೆಯ ಅಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹವನ್ನು ಪಡೆಯಲು ಡೀಲರ್ಗೆ ಸಲ್ಲಿಸುತ್ತಾರೆ. ನರ ಈ ವೋಚರ್ ಅನ್ನು ಡೀಲರ್ ಸಹ ಸಹಿ ಮಾಡುತ್ತಾರೆ ಮತ್ತು ಪಿಎಂ ಇ ಡ್ರೈವ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸಹಿ ಮಾಡಿದ ಇ ವೋಚರ್ ಅನ್ನು ಖರೀದಿದಾರ ಮತ್ತು ಡೀಲರ್ಗೆ ಎಸ್ಎಂಎಸ್ ಮೂಲಕ ಕಳುಹಿಸಲಾಗುತ್ತದೆ. ಯೋಜನೆಯಲ್ಲಿ ಬೇಡಿಕೆ ಪ್ರೋತ್ಸಾಹದ ಮರುಪಾವತಿಯನ್ನು ಪಡೆಯಲು ಒಇಎಂಗೆ ಸಹಿ ಮಾಡಿದ ಇ ವೋಚರ್ ಅಗತ್ಯವಾಗಿರುತ್ತದೆ. ಈ ಯೋಜನೆಯು ಇ ಆಂಬ್ಯುಲೆನ್ಸ್ಗಳ ನಿಯೋಜನೆ

ಗಾಗಿ ರೂ 500 ಕೋಟಿ ರೂಗಳನ್ನು ನಿಗದಿಪಡಿಸುತ್ತದೆ. ರೋಗಿಗಳ ಆರಾಮದಾಯಕ ಸಾಗಣೆಗಾಗಿ ಈ ಆಂಬ್ಯುಲೆನ್ಸ್ಗಳನ್ನು ಬಳಕೆಯನ್ನು ಉತ್ತೇಜಿಸಲು ಇದು ಭಾರತ ಸರ್ಕಾರದ ಹೊಸ ಉಪಕ್ರಮವಾಗಿದೆ. ಈ ಆಂಬ್ಯುಲೆನ್ಸ್ಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು MOHFW, MORTH ಮತ್ತು ಇತರ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚಿಸಿ ರೂಪಿಸಲಾಗುತ್ತದೆ. ಎಸ್ಇಯುಗಳು ಅಂದರೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು 14,028 ಈ ಬಸ್ಗಳ ಖರೀದಿಗೆ ಸುಮಾರು 4,391 ಕೋಟಿ ಮೊತ್ತವನ್ನು ಒದಗಿಸಲಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್, ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ನಂತಹ 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 9 ನಗರಗಳಲ್ಲಿ ಬೇಡಿಕೆ ಕ್ರೋಢೀಕರಣವನ್ನು CESL ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಇಂಟರ್ ಸಿಟಿ ಮತ್ತು ಇಂಟರ್ ಸ್ಟೇಟ್ ಈ ಬಸ್ಗಳನ್ನು ಸಹ ಬೆಂಬಲಿಸಲಾಗುತ್ತದೆ. ನಗರಗಳು ರಾಜ್ಯಗಳಿಗೆ ಬಸ್ಗಳನ್ನು ಹಂಚಿಕೆ ಮಾಡುವಾಗ MORTH ವಾಹನ ಸ್ಕ್ರಾಪಿಂಗ್ ಯೋಜನೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಅಧಿಕೃತ ಸ್ಕ್ರಾಪಿಂಗ್ ಕೇಂದ್ರಗಳ RESF ಮೂಲಕ ಹಳೆಯ STUಗಳನ್ನು ಸ್ಕ್ರಾಪಿಂಗ್ ಮಾಡಿದ ನಂತರ ಖರೀದಿಸಲಾಗುತ್ತಿರುವ ನಗರಗಳು ರಾಜ್ಯಗಳ ಬಸ್ಗಳ ಸಂಖ್ಯೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಟ್ರಕ್ಗಳು ಪ್ರಮುಖ ಕೊಡುಗೆ ನೀಡುತ್ತವೆ. ಈ ಯೋಜನೆಯು ದೇಶದಲ್ಲಿ ಈ ಟ್ರಕ್ಗಳ ನಿಯೋಜನೆಯನ್ನು ಉತ್ತೇಜಿಸುತ್ತದೆ. ಈ ಟ್ರಕ್ಗಳನ್ನು ಪ್ರೋತ್ಸಾಹಿಸಲು ರೂ 500 ಕೋಟಿಯನ್ನು ನಿಗದಿಪಡಿಸಲಾಗಿದೆ. MORTH ಅನುಮೋದಿತ ವಾಹನ ಸ್ಕ್ರಾಪಿಂಗ್ ಕೇಂದ್ರಗಳಲ್ಲಿ ಸ್ಕ್ರಾಪಿಂಗ್ ಪ್ರಮಾಣ ಪತ್ರವನ್ನು ಹೊಂದಿರುವವರಿಗೆ ಪ್ರೋತ್ಸಾಹಧನ ನೀಡಲಾಗುವುದು. ಈ ಯೋಜನೆಯು ವಿದ್ಯುತ್ ವಾಹನಗಳ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಮೂಲಕ ವಿದ್ಯುತ್ ಚಾಲಿತ ವಾಹನಗಳ ಖರೀದಿದಾರರ ವಿವಿಧ ಆತಂಕಗಳನ್ನು ಪರಿಹರಿಸುತ್ತದೆ. ಈ EVPCS ಗಳನ್ನು ಹೆಚ್ಚಿಸುವ ವಿದ್ಯುತ್ ಪ್ರಸರಣ ಹೊಂದಿರುವ 5 ನಗರಗಳಲ್ಲಿ ಮತ್ತು 5 ಹೆದ್ದಾರಿಗಳಲ್ಲಿ ಸ್ಥಾಪಿಸಲಾಗುವುದು. ಈ ಯೋಜನೆಯು E4WS ಗಾಗಿ 22,100 ವೇಗದ ಚಾರ್ಜರ್ಗಳನ್ನು, ಈ ಬಸ್ಗಳಿಗೆ 1,800 ವೇಗದ ಚಾರ್ಜರ್ಗಳು ಮತ್ತು E2W, 3W ಗಾಗಿ 48,400 ವೇಗದ ಚಾರ್ಜ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. EVPCS ಗಾಗಿ ಸುಮಾರು 2,000 ಕೋಟಿಗಳಾಗಿರುತ್ತದೆ. ದೇಶದಲ್ಲಿ ಬೆಳೆಯುತ್ತಿರುವ ವಿದ್ಯುತ್ ವಾಹನ ಪರಿಸರ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಚಲನಶೀಲತೆಯನ್ನು ಉತ್ತೇಜಿಸಲು ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಎದುರಿಸಲು MHIಯ ಪರೀಕ್ಷಾ ಏಜೆನ್ಸಿಗಳನ್ನು ಆಧುನೀಕರಿಸಲಾಗುವುದು. MHI ಆಶ್ರಯದಲ್ಲಿ ಸುಮಾರು 780 ಕೋಟಿ ವೆಚ್ಚದಲ್ಲಿ ಪರೀಕ್ಷಾ ಏಜೆನ್ಸಿ ಮೇಲ್ದರ್ಜೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಸಾರಿಗೆ ಸಾಧನಗಳನ್ನು ಬೆಂಬಲಿಸುವ ಮೂಲಕ ಈ ಯೋಜನೆಯು ಸಾಮೂಹಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. PMI E-Drive ಯೋಜನೆ ಪ್ರಾಥಮಿಕ ಉದ್ದೇಶವೆಂದರೆ EVಗಳ ಖರೀದಿಗೆ ಮುಂಗಡ ಪ್ರೋತ್ಸಾಹ ನೀಡುವ ಮೂಲಕ ಮತ್ತು EVಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ EVಗಳನ್ನು ನೋಡಿಸಿಕೊಳ್ಳುವಂತೆ ತ್ವರಿತಗೊಳಿಸಲಾಗುವುದು. PM E-Drive ಯೋಜನೆಯು ಸಾರಿಗೆ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು EVಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ದಕ್ಷ, ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕ EV ಉತ್ಪಾದನಾ ಉದ್ಯಮವನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುತ್ತದೆ. ದೇಶೀಯ ಉತ್ಪಾದನೆ ಮತ್ತು EV ಪೂರೈಕೆ ಸರಪಳಿಯನ್ನು ಬಲಪಡಿಸುವುದನ್ನು ಉತ್ತೇಜಿಸುವ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಭಾರತ ಸರ್ಕಾರದ ಈ ಉಪಕ್ರಮವು ಪರಿಸರ ಮಾಲಿನ್ಯ ಮತ್ತು ಇಂಧನ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಜ್ಜಾಗಿದೆ. ಈ ಯೋಜನೆಯು ಅದರ PMP ಜೊತೆಗೆ EV ವಲಯಗಳ ಮತ್ತು ಸಂಬಂಧಿತ ಪೂರೈಕೆ ಸರಪಳಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಯು ಮೌಲ್ಯ ಸರಪಳಿಯಲ್ಲಿ ಗಮನಾರ್ಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯ ಮೂಲಕ ಉದ್ಯೋಗ ಸೃಷ್ಟಿಯೂ ಸಹ ಇರುತ್ತದೆ. ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪ್ರೋತ್ಸಾಹಧನವನ್ನು ನೀಡಲಾಗಿದೆ. ಅವುಗಳ ವಿವರವನ್ನು ನಾವು ನೋಡುವುದಾದರೆ ಎಲೆಕ್ಟ್ರಿಕ್ 2 ಚಕ್ರ ವಾಹನಗಳು, ಎಲೆಕ್ಟ್ರಿಕ್ 3 ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳು, ಎಲೆಕ್ಟ್ರಿಕ್ ಟ್ರಕ್ಗಳು, ಇತರೆ ಹೊಸ EV ವರ್ಗಗಳು. ಈ ಯೋಜನೆಯ ಗುರಿಗಳನ್ನು ನಾವು ನೋಡುವಂತದ್ದಾದರೆ ಸರ್ಕಾರವು ಈ ಯೋಜನೆಯ ಮೂಲಕ ಸುಮಾರು 24.79 ಲಕ್ಷ ಎಲೆಕ್ಟ್ರಿಕ್ 2 ಚಕ್ರ ವಾಹನಗಳು, 3.16 ಲಕ್ಷ ಎಲೆಕ್ಟ್ರಿಕ್ 3 ಚಕ್ರ ವಾಹನಗಳು, 14,028 ಎಲೆಕ್ಟ್ರಿಕ್ ಬಸ್ಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ. ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ನಾವು ನೋಡುವಂತದ್ದಾದರೆ ಈ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ EV ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಪ್ರಮುಖ ನಗರಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳ ಅಭಿವೃದ್ಧಿ, EV ಬಳಕೆದಾರರ ರೇಂಜ್ ಆಂಗ್ಸೈಟಿ ಸಮಸ್ಯೆ ನಿವಾರಣೆ, ಇದಕ್ಕಾಗಿ ಸರ್ಕಾರವು ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟಿದೆ. ಈ ವೋಚರ್ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನು ನಾವು ನೋಡುವಂತದ್ದಾದರೆ ವಿದ್ಯುತ್ ವಾಹನ ಖರೀದಿದಾರರಿಗೆ ವಾಹನ ಖರೀದಿಸುವ ಸಮಯದಲ್ಲಿ ಯೋಜನೆ ಪೋರ್ಟಲ್ನಲ್ಲಿ ಈ ವೋಚರ್ ಸೃಷ್ಟಿಯಾಗುತ್ತದೆ.
ಆಧಾರ್ ಆಧಾರಿತ ದೃಢೀಕರಣ ನಡೆಯುತ್ತದೆ.

0: ವೋಚರ್ ಅನ್ನ ಡೀಲರ್ಗೆ ಸಲ್ಲಿಸಿದ ನಂತರ ಪ್ರೋತ್ಸಾಹ ದೊರೆಯುತ್ತದೆ. ಈ ಬಸ್ ಯೋಜನೆ ಸುಮಾರು 4,391 ಕೋಟಿ ಅನುದಾನ ಮೀಸಲಿಡಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ ಸಾವಿರಾರು ಎಲೆಕ್ಟ್ರಿಕ್ ಬಸ್ಗಳ ಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಮುಂತಾದ ನಗರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಇ ಟ್ರಕ್ ಯೋಜನೆ ಅಂದ್ರೆ ಪಿಎಂ ಇ ಡ್ರೈವ್ ಅಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿಶೇಷ ಪ್ರೋತ್ಸಾಹ ಧನವನ್ನ ನೀಡಲಾಗ್ತಿದೆ. ಒಂದು ಇ ಟ್ರಕ್ಗೆ ಗರಿಷ್ಠ ರು 9.6 ಲಕ್ಷದವರೆಗೆ ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರವು ಪಿಎಂ ಇ ಡ್ರೈವ್ ಯೋಜನೆಯಡಿ ಸುಮಾರು 1,500 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯದಲ್ಲಿ ಸಾವಿರಾರು ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಸಹ ಪ್ರಸ್ತಾವನೆ ನೀಡಿದೆ. ಯೋಜನೆಯ ಮಹತ್ವವನ್ನ ಇಲ್ಲಿ ತಿಳಿಯುವಂತಹದ್ದಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತದೆ, ವಾಯು ಮಾಲಿನ್ಯ ತಗ್ಗುತ್ತದೆ, ಇವಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗುತ್ತದೆ. 2030ರೊಳಗೆ ಇವಿ ಬಳಕೆಯನ್ನ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುವ ಗುರಿಗೆ ಸಹಕಾರಿಯಾಗುತ್ತದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಪಿಎಂ ಇ ಡ್ರೈವ್ ಯೋಜನೆಯಾಗಿದೆ. ಉದ್ದೇಶವಾಗಿದೆ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ಅಶೋಕ್ ಕುಮಾರ್ ಬಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮುಮ್ಮೊಟ್ಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳು ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ

0: ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ, ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ, ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು.

ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ್ರ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, SLR, SKS ರೈಫಲ್, 11 SBL ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99% ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೊ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 1:33. ಇನ್ನೀಗ ಕೇಳೋಣ ಕಾರ್ಯಕ್ರಮ ಉಲ್ಲಾಸ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಆ ಪ್ರಶ್ನೆಗೆ ತಮ್ಮಿಂದ ಉತ್ತರಗಳನ್ನ ನಿರೀಕ್ಷಿಸ್ತೀನಿ. ಹಾಗೇನೆ ವಾಟ್ಸಪ್ ಮುಖೇನ ನೀವು ಕೂಡ ನಮಗೆ ಉತ್ತರಗಳನ್ನ ಕಳಿಸ್ಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನ ಕಳಿಸಿಕೊಡಿ. ಎರಡು ಭಾವಗೀತೆಗಳ ಕಾಲಾವಕಾಶವನ್ನ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಪ್ರಶ್ನೆ ಕೇಳ್ಬಿಡ್ಲಾ? ಎಲ್ಲರೂ ಸಿದ್ಧ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹೆಲಿಕಾಪ್ಟರ್ನಂತೆ ಗಾಳಿಯಲ್ಲಿ ನಿಲ್ಲಬಲ್ಲ ಹಕ್ಕಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಹೆಲಿಕಾಪ್ಟರ್ನಂತೆ ಗಾಳಿಯಲ್ಲಿ ನಿಲ್ಲಬಲ್ಲ ಹಕ್ಕಿ ಯಾವುದು? ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ಕಳಿಸಿಕೊಡಿ. ಎರಡು ಭಾವಗೀತೆಗಳನ್ನು ಪ್ರಸಾರ ಮಾಡ್ತೀನಿ, ನಂತರ ನಿಮ್ಮ ಉತ್ತರಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ, ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಶ್ನೆ ಏನಿತ್ತು? ಹೆಲಿಕಾಪ್ಟರ್ನಂತೆ ಗಾಳಿಯಲ್ಲಿ ನಿಲ್ಲಬಲ್ಲ ಹಕ್ಕಿ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಎರಡು ಭಾವಗೀತೆಗಳ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಒಂದು ಭಾವಗೀತೆ ಮುಗಿದಿದೆ, ಮತ್ತೊಂದು ಭಾವಗೀತೆಯನ್ನ ಕೇಳೋಣ. ಈ ಭಾವಗೀತೆ ಮುಗಿಯುವುದರೊಳಗಾಗಿ ನಿಮ್ಮ ಉತ್ತರಗಳು ನನ್ನ

ಕೇಳುಗರೆ ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ಹೆಲಿಕಾಪ್ಟರ್ನಂತೆ ಗಾಳಿಯಲ್ಲಿ ನಿಲ್ಲಬಲ್ಲ ಹಕ್ಕಿ ಯಾವುದು ಅಂತ. ನಮ್ಮ ಕೇಳುಗರು ಸಾಕಷ್ಟು ಜನ ತಮ್ಮ ಸಂದೇಶದ ಮುಖೇನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಹರಿಹರದಿಂದ ಸುರೇಶ್ ಬೆಣ್ಣಿ, ಗೌರಮ್ಮ ಹಿರೇಕೆರೂರು, ಹಾಗೆ ಶುಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಗರುಡ ಬಾಲರಾಜ್ ಬೆಳವಿನ ಮರದ ಹಟ್ಟಿ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗ, ಅಂಜಿನಪ್ಪ ಸುಟ್ಟಕಾರನಹಟ್ಟಿ, ಹಾಗೆ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ,

0: ರಮೇಶ್ ವದ್ದಿಗೆರೆಯಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು, ಪಾರಿಜಾತ ರಾಮಪ್ಪ, ಶ್ರೇಷ್ಠ ಭರತ್ ರಾಜ್, ಪ್ರತೀಕ್ ಪ್ರಜ್ಞಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರು, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ರಾಯಬಾಗ ತಾಲೂಕು ಮುಗುಳಗೋಡುವಿನಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಕಳಿಸ್ಕೊಟ್ಟಿದ್ದಾರೆ ತಮ್ಮ ಉತ್ತರಗಳನ್ನು. ಒನಕೆ ಓಬವನ ತವರೂರು ಗುಡೇಕೂಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ ಸೋನು ಪ್ರಜ್ವಲ್, ಲತಾ ಸುಹಾಸ್ ಹೊಸಕೋಟೆ, ಎಂಎಚ್ ರವಿಕುಮಾರ್ ಮೇಟಿ ಕುರ್ಕೆ, ಸಿಎಲ್ ಉಮಾಮಹೇಶ್ವರಿ, ಶ್ರೀ ಏಕನಾಥ ಈಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿಯಿಂದ ಜಗಳೂರು ತಾಲೂಕು ಇಂದ ಸಂದೇಶ ಬಂದಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್, ಅನಂತಲಕ್ಷ್ಮಿ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಶಿಲ್ಪಾ ವಿದ್ಯಾನಗರ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ ಕಳಿಸ್ಕೊಟ್ಟಿದ್ದಾರೆ ಸಂದೇಶ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶ ಬಂದಿದೆ. ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತ್ತಿಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಸಣ್ಣ ಬೋರಮ್ಮ ವಚ್ಚಬೋರನಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ವಿಜಯಪುರದಿಂದ ಭರತ್ ಕುಮಾರ್ ಬಂದಿನವಾಸ್, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಕೊಟ್ಟೂರಿನಿಂದ ಕಿರಣ್ ಅವರು ಕಳಿಸಿದ್ದಾರೆ. ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ ಸಂದೇಶ ಬಂದಿದೆ. ಹೊನ್ನೂರಲಿ ಹನುಮಂತಾಪುರ ಜಗಳೂರು ತಾಲೂಕು, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ ಹನುಮಂತಪ್ಪ ಮಡಿವಾಳರ್ ಜಗಳೂರು ತಾಲೂಕಿನಿಂದ, ಹಾಗೆ ಸೌಂದರ್ಯ ವಿ ಎಸ್ ಐಶ್ವರ್ಯ ಶೈಲಜಾ ಬಸವೇಶ್ವರ ನಗರ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ ಗ್ರಹಾರ ಮೈಸೂರು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರತ್ನಾ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶ ಬಂದಿದೆ. ವಿಜಯಪುರ ಸಂಗಮೇಶ್ವರ ಕಾಲೋನಿಯಿಂದ ಕಾವೇರಿ ಪ್ರವೀಣ್ ಸಮರ್ಥ್ ಕುಲಕರ್ಣಿ ಸಂದೇಶವನ್ನು ಕಳಿಸಿದ್ದಾರೆ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಸಂದೇಶ ಕಳಿಸಿದ್ದಾರೆ. ವಿಭಾದೀಪಕ್ ಬೆಂಗಳೂರಿನಿಂದ, ಹಾಗೆ ರಾಹಿತ್ಯ ಉದಯ್ ಗೀತರಾಜ್ ಪಾಟೀಲ್, ಡಾಕ್ಟರ್ ಪ್ರಭಯ್ಯ ವಿ ಎಸ್ ಹರೀಶ್ ಮಣಿಕೊಂಡ ಹೈದರಾಬಾದ್ದಿಂದ ಸಂದೇಶ ಬಂದಿದೆ. ಓಕೆ, ಧನ್ಯವಾದಗಳು. ಎಂ ಬಸವರಾಜ್, ಸಾವಿತ್ರಮ್ಮ, ತಿಪ್ಪಮ್ಮ, ಯಶೋಧ, ಸಿದ್ದೇಶ್, ಖಾನ ಹೊಸಹಳ್ಳಿ ಕೂಡ್ಲಿಗಿ ತಾಲೂಕಿನಿಂದ, ರೂಪಾ ರಾಘವೇಂದ್ರ, ಶಕುಂತಲಮ್ಮ, ಶ್ರೀನಿವಾಸ ಮೂರ್ತಿ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಪ್ರಶ್ನೆ ಹೀಗಿತ್ತು: ಹೆಲಿಕಾಪ್ಟರ್ನಂತೆ ಗಾಳಿಯಲ್ಲಿ ನಿಲ್ಲಬಲ್ಲ ಹಕ್ಕಿ ಯಾವುದು ಅನ್ನೋದು ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನ. ನಾವೀಗ ಕೇಳೋಣ ಕರುನಾಳು ಬಾಬೆಳಕೆ.
1: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಭಗವಾನ್ ರಮಣ ಮಹರ್ಷಿಗಳು ನನ್ನ ಪ್ರಕಾರ ಆಧ್ಯಾತ್ಮಿಕತೆಯ ಶಿಖರ. ಅವರು ಅತ್ಯಂತ ಕ್ಲಿಷ್ಟವಾದ ವೇದಾಂತದ ಮಾತುಗಳನ್ನು ತುಂಬಾ ಸುಲಭವಾಗಿ ಮಕ್ಕಳಿಗೂ ಅರ್ಥ ಆಗಿ ಹೇಳುವಂತಹದ್ದು ಅವರಿಗೆ ಸುಲಭ ಸಾಧ್ಯ ಆಗಿತ್ತು. ಕೆಲವೊಮ್ಮೆ ವಿವರವಾಗಿ ಹೇಳೋರು, ಕೆಲವೊಂದು ಸೂಕ್ತಿಗಳನ್ನು ಹೇಳೋರು, ಕೆಲವು ಘಟನೆಗಳನ್ನು ಹೇಳೋರು, ಕೆಲವು ಮೌನದಿಂದ ಹೇಳೋರು. ಒಂದ್ಸಲ ಅವರು ದೇವಸ್ಥಾನ ಮುಂದೆ ತೋಟದಲ್ಲಿ ಕೂತಿದ್ದರಂತೆ. ಕೂತಾಗ ಒಂದು ಪರಿವಾರ ಅವ್ರ ಕಡೆ ಬಂತು. ಯಾವಾಗಲೂ ಜನ ಮುತ್ಕೊಂಡ್ಬಿಡೋರು, ಅವ್ರನ್ನ ತಂದೆ ತಾಯಿ ಒಂದು 7-8 ವರ್ಷದ ಮಗ ಎಲ್ಲ ಬಂದು ರಮಣರಿಗೆ ನಮಸ್ಕಾರ ಮಾಡಿ ಕೂತರಂತೆ. ಸ್ವಾಮಿ, ನನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಅಂದ್ಲ ತಾಯಿ. ಏನಾಗಿದೆ ಅಮ್ಮ ಅವನಿಗೆ? ಏಕಾಗ್ರತೆಯೇ ಇಲ್ಲ ಸರ್, ಧ್ಯಾನ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಕಡೆಗೆ ದಯವಿಟ್ಟು ಸ್ವಲ್ಪ ಮಾರ್ಗದರ್ಶನ ಮಾಡಿ. ರಮಣ ರಾಮ್ ಕಟ್ ನೋಡಿ, ಹೌದೇನೋ ಅಂತ ಕೇಳಿದರು. ಆ ಹುಡುಗ, ಅಮ್ಮ ಟ್ಯೂಷನ್ ಮಾಡಿದಾರಲ್ಲ. ಹೌದು ಸ್ವಾಮಿ, ನನಗೆ ಧ್ಯಾನ ಹೇಗೆ ಮಾಡಬೇಕು ಅಂತ

0: ಗೊತ್ತಿಲ್ಲ, ತಂದೆ ತಾಯಿ ಹೇಳಿಕೊಟ್ಟು ನಾನು ತಿಳಿಯೋಲ್ಲ, ಯಾಕೆ ಧ್ಯಾನ ಮಾಡಬೇಕು ಅಂತ ಕೇಳಿದೆ ಅವ್ರನ್ನ. ಸುಮ್ಮನಿರೋ, ನೀನು ದೊಡ್ಡವನಾದ್ಮೇಲೆ ಗೊತ್ತಾಗ್ತದೆ ಅಂದರು. ನನಗೆ ಅದಕ್ಕೆ ಅಷ್ಟು ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಏಕಾಗ್ರತೆ ಇಲ್ಲ ಅಂತ ಹುಡುಗನು ಒಪ್ಕೊಂಡ. ಮಹರ್ಷಿಗಳು ಹೇಳಿದ್ರಂತೆ, ಹಾಗಾದ್ರೆ ಇಲ್ಲಿ ಕೂತ್ಕೋ, ನಾನು ಹೆಂಗೆ ಮಾಡ್ಬೇಕು ಧ್ಯಾನ ಅಂತ ಹೇಳಿಕೊಡ್ತೀನಿ ನಿನಗೆ, ಆದರೆ ನನ್ನ ಪಕ್ಕ ಮೌನವಾಗಿ ಕೂತ್ಕೋಬೇಕು ನೀನು, ಒಂದು 5 ನಿಮಿಷ ಕೂತ್ಕೋ ಅಂತ ಕಣ್ಣು ಮುಚ್ಚಿ ಕುಡಿಸಿದ್ರು. ಇನ್ನೊಬ್ಬ ಶಿಷ್ಯನ ಕರೆದು ಅವನ ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಆ ಹೋಗಿ 5 ನಿಮಿಷದಲ್ಲ ಅಥವಾ ಒಂದು 2-3 ಪಾತ್ರೆ ತಂದ. ತೆಗೆದು ನೋಡಿದರೆ ಒಂದು ದೊಡ್ಡ ಬುಟ್ಟಿ ತುಂಬ ಬಿಸಿ ಬಿಸಿ ಬಿಸಿ ದೋಸೆಗಳು, ಇನ್ನೊಂದರಲ್ಲಿ ತುಂಬ ಚೆನ್ನಾಗಿರುವಂಥ ತೆಂಗಿನಕಾಯಿ ಚಟ್ನಿ. ಹುಡುಗನ ಖುಷಿಯಾಯಿತು, ದೋಸೆ ಚಟ್ನಿ ಬಂತಲ್ಲ ಅಂತ. ಯಾವತ್ತೂ ರಮಣರು ಒಬ್ಬರೇ ತಿಂತಿರಲಿಲ್ಲ, ಅವ್ರು ತಿನ್ನಲಿಲ್ಲ ಮೊದಲು, ಕೂಡ ಇಲ್ಲ ಅಂತ ಹೇಳಿದರು. ಕೂಡಿಸ್ಬಿಟ್ಟು ಅವನ ತಟ್ಟೆ ಇಡುವಂಗೆ ಹುಡುಗನ ಹೇಳಿದಂತೆ, ನೋಡು ಇನ್ನು ದೋಸೆ ತಿಂತಾ ಹೋಗಬೇಕು, ಆದರೂ ಒಂದು ಕಂಡೀಷನ್ ಇದೆ, ನನ್ನ ಬೆರಳನ್ನೇ ನೋಡ್ತಾರೆ, ಹಿಂಗೆ ಕೈ ಇಟ್ಕೊಂಡು ಕೂತಿದ್ದೆಲ್ಲ, ನನ್ನ ಬೆರಳೇ ನೋಡ್ತಿರ್ಬೇಕು ನೀನು, ನನ್ನ ಎತ್ತಿದ ಬೆರಳು ಮೇಲೆ ಇರೋ ತನಕ ನೀ ದೋಸೆ ತಿಂತಾನೆ ಇರಬೇಕು, ಸುಮ್ಮನೆ ಕೊಡೋಂಗಿಲ್ಲ, ನಾನು ಬೆರಳು ತೆಳಗಿಳಿಸಿದ ತಕ್ಷಣ ತಿನ್ನೋದನ್ನು ನಿಲ್ಲಿಸ್ಬೇಕು, ನಿನ್ನ ತಟ್ಟೆಯಲ್ಲಿ ಒಂಚೂರು ದೋಸೆ ಇರಬಾರ್ದು, ಗೊತ್ತಾಯ್ತಾ, ತಿಂತಾನೆ ಇರಬೇಕು. ಹ್ಞೂ ಅಂದ, ಕೈ ಹಿಡ್ಕೊಂಡು ಕೂತ್ಕೊಂಡ್ರು. ಅವ್ರ ಬೆರಳನ್ನೇ ನೋಡ್ತಾ ಇದ್ದ ಹುಡುಗ, ತಿನ್ನೋಕೆ ಶುರು ಮಾಡಿದ, ಕಣ್ಣು ಪಿಳುಕಿಸ್ದೆ ಅವ್ರ ಕೈ ನೋಡ್ತಾ ಇದ್ದ, ಗಬ ಗಬ ತಿನ್ನೋನು. ಅವ್ರು ಎಲ್ಲಿ ಇಳಿಸ್ಬಿಡ್ತಾರೋ ಅಂತ ಹೆದರಿಕೆ, ಅಟ್ಟು ತಟ್ಟೆಯಲ್ಲಿ ಉಳಿಬಾರ್ದಲ್ಲ ಏನು, ಮೊದಲು ದೊಡ್ಡ ದೊಡ್ಡ ತುಂಡು ಬಾಯಲ್ಲಿ ಹಾಕ್ಕೊಂಡ, ಆಮೇಲೆ ಸಣ್ಣ ಸಣ್ಣದು ಹಾಕ್ಕೊಂಡ, ತಿನ್ನೋ ವೇಗ ಕಮ್ಮಿ ಆಗ್ತಾ ಇತ್ತು. ಅವ್ನ ಬೆರಳು ಅಲುಗಾಡಿಸ್ದಾಗೆಲ್ಲ ಅವ್ನು ತಿನ್ನೋ ವೇಗ ಕಮ್ಮಿ ಆಗೋದು. ಯಾವುದೋ ಒಂದು ಕ್ಷಣಕ್ಕೆ ರಮಣರು ತಕ್ಷಣ ಬೆರಳು ಇಳಿಸ್ಬಿಟ್ರು, ತಟ್ಟೆಯಲ್ಲಿ ಉಳಿದಿತ್ತಲ್ಲ ದೊಡ್ಡ ಚೂರು, ಅದನ್ನು ಬಾಯಲ್ಲಿ ಹಾಕ್ಕೊಂಡು ಕಪ್ಪನೆ ಕೂತ್ಕೊಂಡ್ಬಿಟ್ಟ. ಆಗ ರಮಣರು ಒಂದು ತಲೆ ಮೇಲೆ ಕೈ ಆಡಿಸಿ ಹೇಳ್ತಾರೆ, ಎಂಥ ಮಾತು ಸ್ವಾಮಿ ಇದು, ನಮ್ಮ ಮನಸ್ಸಿಗೆ ಹೋಗ್ಬೇಕಿದು, ಮಗು ಇದೇನೋ ಧ್ಯಾನ ಅಂದರು, ನೀ ಮಾಡಿದ್ದೆ ಧ್ಯಾನ ಅಂದರು. ಅವನಂದ, ನಾನು ದೋಸೆ ತಿನ್ನಲ್ಲ ಸರ್, ಧ್ಯಾನ ಎಲ್ಲಿ ಮಾಡಿದೆ ಅಂದ. ದಡ್ಡ ನೋಡು, ನೀನು ನನ್ನ ಬೆರಳು ನೋಡ್ತಾ ಇದ್ದೆಯಲ್ಲ, ದೋಸೆ ತಿನ್ನೋ ನಿಲ್ಲಿಸಿರಲಿಲ್ಲ, ದೋಸೆ ತಿಂತಾನೆ ಇದ್ದೆ, ಬೆರಳ ಮೇಲಿನ ಕಣ್ಣು ತೆಗೆದಿರಲಿಲ್ಲ. ಇದೇ ಧ್ಯಾನಪ್ಪ ಜೀವನ ಅಂದರೆ, ನಿಮ್ಮ ಕರ್ತವ್ಯವನ್ನು ಮಾಡ್ತಾನೇ ಇರಬೇಕು, ಆದರೆ ಭಗವಂತನ ಮೇಲಿನ ಕಣ್ಣು ತೆಗಿಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು, ಮಾಡೋ ಕೆಲಸ ಮಾಡ್ತಾನೇ ಇರಬೇಕು, ಆದರೆ ಇದಾದ್ಮೇಲೆ ಒಂದು ದೊಡ್ಡ ಸತ್ವ ಇದೆ ಅಂತ ಅನ್ನೋದನ್ನು ಮರಿಬಾರ್ದು, ಭಗವಂತನ ಮೇಲೆ ಮನಸ್ಸು ತೆಗಿಬಾರ್ದು. ಎರಡನ್ನೂ ಇಟ್ಕೊಳ್ಳೋದಿದೆಯಲ್ಲ ಸಮಾಧಾನವಾಗಿ, ಇದೇ ಧ್ಯಾನ ಕಣಪ್ಪ. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಕೆಲಸ ಮಾಡ್ತಾನೆ ಇರಬೇಕು, ಮಾಡ್ತಾ ಮಾಡ್ತಾ ಮಾಡ್ತಾನೆ ನನ್ನ ಮೀರದಂಥ ಒಂದು ಶಕ್ತಿ ಇದೆ ಅಂತ ಅದ್ರ ಕಡೆ ಒಂದು ಮನಸ್ಸಿದ್ರೆ ನಿನ್ನ ಧರ್ಮ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ತದೆ, ಅಧರ್ಮ ಮಾರ್ಗಕ್ಕೆ ಹೋಗಿ ಮನಸ್ಸು ಕೊಡಲ್ಲ. ಇದು ಸಾಧನೆ. ಇದು ಎಷ್ಟು ಚಂದ ಮಾತು ರಮಣ ಮಹರ್ಷಿಗಳದ್ದು, ನಮಗೂ ಅರ್ಥ ಆಗಬೇಕು. ನಮಗೆ ಟೈಮ್ ಇಲ್ಲ ಅಂತೀವಿ, ಕೆಲಸ ಮಾಡ್ತಾನೆ ಇರ್ತೀವಿ, ಕೆಲಸ ಮಾಡ್ತಾನೆ ಇರಿ, ಆದರೆ ಕೆಲಸ ದಾಟಿದ್ದು ನನ್ನ ಜೀವನವನ್ನು ನಿರ್ಧಾರ ಮಾಡುವಂಥ ಒಂದು ಶಕ್ತಿ ಮೇಲೆ ಇದೆ ಅನ್ನೋ ಮನಸ್ಸಲ್ಲಿದ್ದರೆ ನನ್ನ ಮನಸ್ಸನ್ನು ಕೆಟ್ಟ ಕೆಲಸಕ್ಕೆ ಹೋಗೋಕೆ ಬಿಡೋದಿಲ್ಲ. ರಮಣರು ತೋರಿಸಿಕೊಟ್ಟಂತಹ ಧ್ಯಾನದ ಮಾರ್ಗ ಎಷ್ಟು ಸುಲಭದ ಮಾರ್ಗ ಇದು, ನಾವು ಅನುಸರಿಸಿದ್ರೆ ಒಳ್ಳೇದಲ್ವೇ?
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ ಗಮನಿಸಿ ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಯುಗಪುರುಷ ಚಿತ್ರದಿಂದ ಸಂಗೀತವೇ ನನ್ನ ಉಸಿರು, ಮಲಯ ಮಾರುತ ಚಿತ್ರದಿಂದ ಎಲ್ಲೆಲ್ಲೂ ಸಂಗೀತವೇ, ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀನುಡಿಯುವ ಮಾತೆಲ್ಲ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ಕಳಿಸಿಕೊಡಿ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ ಉಲ್ಲಾಸ. ಇನ್ನೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಿಂದು ಕೇಳೋಣ. ತಾಯಿ ಹಾಲು ಹಾಗೂ ಸ್ವರ್ಣ ಪ್ರಾಶನದ ಮಹತ್ವ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಆರ್ ಶೈಲಜಾ ಕುಮಾರಿ.
1: ಮಗುವಿಗೆ ತಾಯಿಯ ಹಾಲೇ ಶ್ರೇಷ್ಠ. ಇದು ದೇಹಕ್ಕೆ ಶಕ್ತಿ ಸ್ಥಿರತೆಯನ್ನು ಕೊಡುತ್ತದೆ. ಇದು ಕಣ್ಣುಗಳಿಗೆ ಹಿತಕರ ಮತ್ತು ಬಲಕರ ಎಂದು ಎಲ್ಲ ಆಚಾರ್ಯರು ಸಹ ಒಮ್ಮತದಿಂದ ಒಪ್ಪಿರುತ್ತಾರೆ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ, ಹಾಗೆಯೇ ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಅಂಶಗಳನ್ನು ಕೊಡುತ್ತದೆ. ಸ್ತನ್ಯಪಾನದಿಂದ ತಾಯಿ ಮತ್ತು ಮಗುವಿನ ನಡುವಿನ ವಾತ್ಸಲ್ಯ ಮತ್ತು ಬಾಂಧವ್ಯ ಹೆಚ್ಚಾಗುತ್ತದೆ. ಮಗುವಿಗೆ ಹಾಲು ಕುಡಿಸುತ್ತಿದ್ದಂತೆ ಹಾಲು ಉತ್ಪತ್ತಿಯೂ ಹೆಚ್ಚುತ್ತದೆ. ಇದು ಸುಲಭವಾಗಿಯೂ ಕೀಟಾಣುರಹಿತವಾಗಿಯೂ ಸಿಗುವಂತಹದಾಗಿದೆ. ಆದರೆ ಈಗ ಜನಗಳ ಮನೋಭಾವವೇ ಬದಲಾಗುತ್ತಿದೆ. ತಾಯಂದಿರು ಹೊರಗೆ ಕೆಲಸಕ್ಕೆ ಹೋಗುವುದರಿಂದ 3 ತಿಂಗಳಿಗೆ ಮಗುವನ್ನು ಬಿಟ್ಟು ಹೋಗುತ್ತಿರುವರು.

ಇದರಿಂದಾಗಿ ಶಿಶುವಿಗೆ ಅಮೃತ ಸಮಾನವಾದ ತಾಯಿಯ ಹಾಲಿನಿಂದ ವಂಚಿತವಾಗುತ್ತಿದೆ. ಕೃತಕವಾದ ಹಾಲಿನ ಪುಡಿಯ ಹಾಲನ್ನು ಮಕ್ಕಳಿಗೆ ಕುಡಿಸುವುದರಿಂದ ಸೋಂಕಿನ ಬಾಧೆ ಹೆಚ್ಚುತ್ತಿದೆ. ಸ್ತನ್ಯಪಾನದಿಂದ ಕೇವಲ ಮಗುವಿಗೆ ಮಾತ್ರವಲ್ಲದೆ ತಾಯಿಗೂ ಸಹ ಲಾಭವಿದೆ. ಇದು ಗರ್ಭ ನಿರೋಧಕವಾಗಿಯೂ ಸಹ ಕೆಲಸ ಮಾಡುತ್ತದೆ ಹಾಗೂ ಗರ್ಭಾಶಯವನ್ನು ಸಂಕುಚಿಸಿ ಅದು ತನ್ನ ಸ್ವಸ್ಥಾನವನ್ನು ಸೇರುವಂತೆ ಮಾಡುತ್ತದೆ. ತಾಯಿಯು ಈ ಸಮಯದಲ್ಲಿ ಚೆನ್ನಾಗಿ ಹಾಲನ್ನು ಸೇವಿಸಬೇಕು. ಮನಸ್ಸು ಸಂತೋಷವಾಗಿರಿಸಿಕೊಳ್ಳುವುದು, ಪುಷ್ಟಿಕರ ಆಹಾರ ಸೇವನೆ ಹಾಗೂ ಮಗುವಿನ ಮೇಲೆ ಅನುರಾಗ ಪ್ರೀತಿ ಇವೆಲ್ಲವೂ ಸಹ ಸ್ತನ್ಯವು ಯಥೇಚ್ಛವಾಗಿ ಉತ್ಪತ್ತಿಯಾಗುವಂತೆ ಮಾಡುತ್ತವೆ. ಆಹಾರದಲ್ಲಿ ಯಾವ ಗೋಧೂಮ ಅಂದರೆ ಗೋಧಿ ಅಕ್ಕಿಯಿಂದ ಮಾಡಿದಂತಹ ಅನ್ನ, ಪಾಯಸ, ಮಾಂಸರಸ, ಎಳ್ಳು, ಬೆಳ್ಳುಳ್ಳಿ, ಮೀನು ಮುಂತಾದವನ್ನು ಉಪಯೋಗಿಸುವುದರಿಂದ, ಅದೇ ರೀತಿಯಾಗಿ ಸೋರೆಕಾಯಿ, ಕರಿಬೇವು, ಜೀರಿಗೆ ಇವುಗಳೆಲ್ಲರ ಬಳಕೆ ಹಾಲನ್ನು ಹೆಚ್ಚು ಉತ್ಪತ್ತಿಯಾಗುವಂತೆ ಮಾಡುತ್ತವೆ. ಅದೇ ರೀತಿಯಾಗಿ ಲಾವಂಚ, ಸೊಗದೆಬೇರು, ಕಬ್ಬು, ದರ್ಬೆ, ಕುಶಗಳ ಬೇರಿನಿಂದ ಮಾಡಿದ ಕಷಾಯವನ್ನು ಸೇವಿಸುವುದು ಸಹ

ಚಿತ್ರದಿಂದ ಸಂಗೀತವೇ ನನ್ನ ಉಸಿರು, ಮಲಯಮಾರುತ ಚಿತ್ರದಿಂದ ಎಲ್ಲೆಲ್ಲೂ ಸಂಗೀತವೇ, ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ಕಳಿಸಿಕೊಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವಿ

0: ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೀನಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ದಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು

ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮರುಗುವಾಗ ತಪ್ಪದೆ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ, ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ 5 ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 2:40 ಇನ್ನೀಗ ಕೇಳೋಣ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತು ಯಾವ ವಿಷಯವನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀನಿ, ಏನನ್ನ ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದಾದ್ರೆ, ನಾವೆಲ್ಲ ಬಿಸಿಲಿಗೆ ಆ ಬಿಸಿಲಿನ ಝಳಕ್ಕೆ ಕಾಲನ್ನು ತಂಪಾಗಿಸ್ಕೊಳ್ಳೋದಕ್ಕೆ ಪಾದರಕ್ಷೆಗಳನ್ನು ಧರಿಸ್ತೀವಿ, ಹಾಗೆ ಸುಡು ನೆತ್ತಿಯನ್ನು ತಂಪಾಗಿಸ್ಕೊಳ್ಳೋದಕ್ಕೆ ಛತ್ರಿಯನ್ನು ಕೂಡ ಹಿಡ್ಕೊಂಡು ಹೋಗ್ತೀವಿ. ಇವುಗಳ ಮಹತ್ವ ಏನು ಅನ್ನೋದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇರುವಂತಹ ಕಥೆಯನ್ನು ಹೇಳ್ತಾ ಇದರ ಮಹತ್ವವನ್ನು ತಿಳಿಸ್ತಾ ಹೋಗ್ತಿದ್ದೀನಿ. ಒಂದ್ಸಲ ಭೃಗು ಋಷಿಯ ಪುತ್ರ ಮತ್ತು ಮಹರ್ಷಿ ಜಮದಗ್ನಿ ಇಬ್ಬರೂ ಬಿಲ್ಲು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅವರು ಪದೇ ಪದೇ ಬಾಣ ಚಲಾಯಿಸ್ತಾ ಇದ್ದಾಗ ಅದು ದೂರದಲ್ಲೆಲ್ಲೋ ಹೋಗಿ ಬೀಳ್ತಾ ಇರುತ್ತೆ. ಅದನ್ನು ಜಮದಗ್ನಿಯ ಪತ್ನಿ ರೇಣುಕೆಯವರು ತಂದುಕೊಡ್ತಾ ಇರ್ತಾರೆ. ಆಗ ಜ್ಯೇಷ್ಠ ಮಾಸದ ಕಾರಣ ಪ್ರಚಂಡವಾದ ಬಿಸಿಲಿನ ಶಾಖಕ್ಕೆ ಭೂಮಿ ಕಾದು ಹೋಗಿರುತ್ತೆ. ಹಾಗೆ ಮಧ್ಯಾಹ್ನವಾಯಿತು. ರೇಣುಕಾದೇವಿಯು ವೃಕ್ಷಗಳ ನೆರಳಿನಲ್ಲಿ ನಡೆದು ಹೋಗಿ ಆ ಬಾಣಗಳನ್ನು ತಂದುಕೊಡ್ತಾ ಇದ್ಲು. ಮಧ್ಯೆ ಮಧ್ಯೆ ಸುಡುತ್ತಿರುವ ನೆತ್ತಿ ಹಾಗೂ ಅಂಗಾಲುಗಳನ್ನು ತಂಪಾಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಾಲ ಅಲ್ಲೇ ವೃಕ್ಷದ ನೆರಳಿನಲ್ಲಿ ತಂಗುತ್ತಾ ನಂತರ ದೂರದಲ್ಲಿ ಬಿದ್ದಿದ್ದಂತಹ ಬಾಣಗಳನ್ನು ತಂದು ಮಹರ್ಷಿ ಜಮದಗ್ನಿಯ ಕೈಯಲ್ಲಿ ಕೊಡ್ತಾ ಇದ್ಲು. ಏನಾಗುತ್ತೆ ಮುಂದೆ ಹೇಳ್ತೀನಿ ಈ ಗೀತೆಯ ನಂತರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಾವು ಬಳಸುವಂತಹ ಪಾದರಕ್ಷೆ ಹಾಗೂ ಛತ್ರಿಯ ಮಹತ್ವ ಏನು ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಿದ್ದೆ. ಒಮ್ಮೆ ಜಮದಗ್ನಿ ಋಷಿಗಳು ಹಾಗೆ ಭೃಗು ಋಷಿಯ ಪುತ್ರ ಇಬ್ಬರು ಬಿಲ್ಲುವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ. ಪದೇ ಪದೇ ಬಾಣಗಳು ತುಂಬ ದೂರದಲ್ಲಿ ಬೀಳ್ತಾ ಇರುತ್ತೆ. ಆಗ ಜಮದಗ್ನಿಯ ಪತ್ನಿ ರೇಣುಕಾದೇವಿ ಹೋಗಿ ಆ ಬಾಣಗಳನ್ನೆಲ್ಲ ತಂದುಕೊಡ್ತಾ ಇರ್ತಾಳೆ. ಒಂದಿನ ಜಮದಗ್ನಿ ಋಷಿಗಳು ಕೇಳ್ತಾರೆ, ಯಾಕೆ ಬಾಣಗಳನ್ನು ತಂದುಕೊಡೋದಕ್ಕೆ ಇಷ್ಟೊತ್ ಮಾಡ್ತೀಯಾ, ಬೇಗ ತಂದುಕೊಡಬಾರ್ದೇ ಅಂತ. ಹಾಗೆ ಆಗ ಮಾತೆ ರೇಣುಕೆ ಹೇಳ್ತಾರೆ,

ಬಿಸಿಲು ಬಹಳ ಇದೆ, ನೆತ್ತಿ ಮತ್ತು ಅಂಗಾಲು ಸುಡುತ್ತದೆ, ಹೀಗಾಗಿ ವೃಕ್ಷಗಳ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಾ ಹೋಗಿ ತರುತ್ತೇನೆ ಅಂತ ಹೇಳ್ತಾಳೆ. ರೇಣುಕೆಯ ಮಾತಿಗೆ ಜಮದಗ್ನಿ ಮಹರ್ಷಿಗೆ ಸೂರ್ಯದೇವನ ಮೇಲೆ ಕೋಪ ಬರುತ್ತೆ. ಆಗ ನಿನ್ನ ಬಿಸಿಲಿನ ತಾಪಕ್ಕೆ ಗುರಿ ಮಾಡಿದ ಆ ಸೂರ್ಯನನ್ನ ನನ್ನ ಬಾಣದ ಅಷ್ಟ್ರಾಗ್ನಿಯಿಂದ ಕೆಳಕ್ಕೆ ಬೀಳಿಸುತ್ತೇನೆ ಅಂತ ಹೇಳ್ತಾ ತನ್ನ ಬಿಲ್ಲಿಗೆ ಬಾಣವನ್ನ ಹೂಡಿ ಆಕಾಶದ ಕಡೆಗೆ ಮುಖ ಮಾಡಿ ನಿಲ್ತಾನೆ. ಜಮದಗ್ನಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತದ್ದನ್ನ ನೋಡಿ ಸೂರ್ಯದೇವನು ಭಯಭೀತನಾಗ್ತಾನೆ. ಅವನು ಒಬ್ಬ ಬ್ರಾಹ್ಮಣನ ವೇಷವನ್ನ ಧರಿಸಿ ಮಹರ್ಷಿ ಜಮದಗ್ನಿಯ ಬಳಿ ಬರ್ತಾನೆ. ಬ್ರಾಹ್ಮಣ, ಸೂರ್ಯನು ಯಾವ ಅಪರಾಧ ಮಾಡಿದ್ದಾನೆ? ಸೂರ್ಯದೇವನು ಆಕಾಶದಲ್ಲಿ ಸ್ಥಿತನಾಗಿ ತನ್ನ ಕಿರಣಗಳ ಮೂಲಕ ವಸುಧೆಯ ರಸವನ್ನ ಹೀರಿಕೊಳ್ಳುತ್ತಾನೆ ಮತ್ತು ಮಳೆಗಾಲದಲ್ಲಿ ಆ ರಸವನ್ನ ಪುನಃ ಭೂಮಿಗೆ ಸಿಂಚನಗೊಳಿಸುತ್ತಾನೆ. ಮಳೆಯಿಂದ ಅನ್ನವು ಉತ್ಪತ್ತಿಯಾಗುತ್ತದೆ, ನಾನಾ ಜೀವಿಗಳ ಪ್ರಾಣ ರಕ್ಷಿಸುತ್ತದೆ, ಔಷಧೀಯ ವನಸ್ಪತಿಗಳು, ಫಲಪುಷ್ಪಗಳು ಆದಿಯಾಗಿ ಸೂರ್ಯದೇವನ ಕೃಪೆಯಿಂದಲೇ ಉತ್ಪನ್ನವಾಗುತ್ತವೆ. ಅಂತಹ ಸೂರ್ಯನನ್ನ ಬೀಳಿಸಿದರೆ ನಿಮಗಾಗುವ ಲಾಭವಾದರೂ ಏನು ಅಂತ ಆ ಬ್ರಾಹ್ಮಣ ವೇಷಧಾರಿ ಸೂರ್ಯ ಜಮದಗ್ನಿ ಋಷಿಗಳನ್ನ ಕೇಳ್ತಾನೆ. ಆಗ ಏನ್ ಮಾಡ್ತಾನೆ ಜಮದಗ್ನಿ? ಅವ್ರ ಕೋಪ ಶಾಂತ ಆಗುತ್ತಾ? ಸೂರ್ಯದೇವನನ್ನ ಕ್ಷಮಿಸ್ತಾರ ಜಮದಗ್ನಿ ಋಷಿಗಳು? ಹೇಳ್ತೀನಿ ಈ ಗೀತೆಯ ನಂತರ.

ಕೆಳಗರೆ ಹೇಳ್ತಾ ಇದ್ದೆ 102.6 ಮೆಗಾ ಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಅಂತ. ಕಾರ್ಯಕ್ರಮದಲ್ಲಿ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಭೃಗು ಋಷಿಗಳ ಪುತ್ರ ಹಾಗೂ ಜಮದಗ್ನಿ ಋಷಿಗಳು ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ. ಬಾಣಗಳು ತುಂಬಾ ದೂರದಲ್ಲಿ ಹೋಗಿ ಬೀಳ್ತಾ ಇರತ್ತೆ. ರೇಣುಕಾದೇವಿ ಹೋಗಿ ಅದನ್ನ ತಂದು ಕೊಡ್ತಾ ಇರ್ತಾರೆ. ತುಂಬಾ ತಡವಾಗಿ ತರ್ತಾ ಇರೋದಕ್ಕೆ ಕಾರಣ ಏನು ಅಂತ ಜಮದಗ್ನಿ ಋಷಿಗಳು ಕೇಳಿದಾಗ, ತುಂಬಾ ಬಿಸಿಲಿದೆ, ಹೀಗಾಗಿ ಬಿಸಿಲಿನ ತಾಪಕ್ಕೆ ಮರಗಳ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮತ್ತೆ ಹೋಗಿ ತರ್ತಾ ಇದ್ದೀನಿ ಬಾಣಗಳನ್ನ ಅಂತ. ಆಗ ಸೂರ್ಯದೇವನ ಮೇಲೆ ತುಂಬಾ ಕೋಪಿತನಾದಂತಹ ಜಮದಗ್ನಿ ಋಷಿಗಳು ಯುದ್ಧಕ್ಕೆ ನಿಲ್ತಾರೆ ಸೂರ್ಯದೇವನ ವಿರುದ್ಧ. ಹಾಗೆ ಆದಾಗ ಬ್ರಾಹ್ಮಣ ವೇಷಧಾರಿಯಾಗಿ ಸೂರ್ಯದೇವ ಬಂದು, ಏಕೆ ಸೂರ್ಯದೇವನ ಮೇಲೆ ಇಷ್ಟೊಂದು ಕೋಪ ಅಂತ ಜಮದಗ್ನಿ ಋಷಿಗಳನ್ನ ಪ್ರಶ್ನೆ ಮಾಡ್ತಾರೆ. ಏನು ಹೇಳಿದ್ರೂ ಜಮದಗ್ನಿ ಋಷಿಗಳ ಕೋಪ ಶಾಂತ ಆಗೋದೇ ಇಲ್ಲ. ಬ್ರಾಹ್ಮಣ ವೇಷದಲ್ಲಿ ಬಂದಂತಹ ಸೂರ್ಯನನ್ನ ಋಷಿ ಗುರುತಿಸ್ಬಿಡ್ತಾರೆ. ಆಗ ಸೂರ್ಯದೇವನು ಜಮದಗ್ನಿ ಋಷಿಯ ತೇಜಸ್ಸನ್ನ ನೋಡಿ ಭಯಭೀತನಾಗಿ ಅವರಿಗೆ ಶರಣಾಗತನಾಗ್ತಾನೆ. ಆಗ ಮಹರ್ಷಿಗಳು ಹೇಳ್ತಾರೆ, ಶರಣಾದವರ ರಕ್ಷಣೆ ಮಾಡುವುದು ಮಹಾಧರ್ಮ, ಇನ್ನು ನಿನ್ನ ಮೇಲೆ ಪ್ರಹಾರ ಮಾಡಿದರೆ ಘೋರ ಪಾಪವಾಗುವುದು. ಈಗ ಸೂರ್ಯದೇವನೇ ನೀನೇ ಹೇಳು ಒಂದು ಉಪಾಯವನ್ನ ಸೂಚಿಸು, ತೀವ್ರ ತಾಪದಿಂದ ರಕ್ಷಣೆಯಾಗಬೇಕು ಅಂತ ಹೇಳ್ತಾರೆ. ಆಗ ಸೂರ್ಯದೇವನು ಆ ಕೂಡಲೇ ಒಂದು ಕೊಡೆ ಮತ್ತು ಪಾದರಕ್ಷೆಗಳನ್ನ ಮಹರ್ಷಿಗಳಿಗೆ ಪ್ರದಾನ ಮಾಡ್ತಾರೆ. ಈ ಕೊಡೆಯು ನನ್ನ ಕಿರಣಗಳನ್ನ ನಿವಾರಿಸಿ ನೆತ್ತಿಯ ರಕ್ಷಣೆ ಮಾಡುತ್ತೆ. ಈ ಪಾದರಕ್ಷೆಗಳು ಕಾಯ್ದ ನೆಲದಲ್ಲಿ ಅಂಗಾಲು ಸುಡುವುದನ್ನ ತಪ್ಪಿಸುತ್ತದೆ. ಇಂದಿನಿಂದ ಈ ಎರಡು ವಸ್ತುಗಳು ಜಗದಗಲ ಪ್ರಚಲಿತವಾಗುವುವು ಮತ್ತು ಪುಣ್ಯದ ಫಲಕ್ಕಾಗಿ ಯಾರು ಇವುಗಳನ್ನು ದಾನ ಮಾಡುತ್ತಾರೋ ಅವರ ಪಾಲಿಗೆ ಈ ಪುಣ್ಯವು ಅಕ್ಷಯವಾಗುವುದು ಅಂತ ಕೂಡ ಹೇಳ್ತಾನೆ. ಸೂರ್ಯದೇವನ ಈ ಮಾತನ್ನ ಕೇಳಿ ಜಮದಗ್ನಿ ಮಹರ್ಷಿಯು ಸಂತೃಪ್ತರಾಗ್ತಾರೆ. ಮಹಾಭಾರತದಲ್ಲಿ ಬರುವಂತಹ ದಾನ ಪರ್ವದಲ್ಲಿ ಭೀಷ್ಮ ಪಿತಾಮಹ ಈ ಕಥೆಯನ್ನ ಯುಧಿಷ್ಠಿರನಿಗೆ ತಿಳಿಸ್ತಾನೆ. ಶ್ರಾದ್ಧಕರ್ಮ ಮತ್ತು ಮೃತ್ಯುವಿನ 11ನೆಯ ದಿನ ಆಚರಣೆಗಳ ನಂತರ ಈ ಕಾರಣದಿಂದಲೇ ಕೊಡೆ ಮತ್ತು ಪಾದರಕ್ಷೆಗಳನ್ನ ದಾನ ಮಾಡ್ತಾರೆ. ಸಾವಿನ ನಂತರವೂ ಕೂಡ ದಾನಗಳ ಮೂಲಕ ಅಗತ್ಯವಿರುವವರಿಗೆ ಬಳಿತನ್ನು ಮಾಡುವ ಧರ್ಮ ಸಂಸ್ಕಾರ ನಮ್ಮ ಸನಾತನ ಧರ್ಮದಲ್ಲಿದೆ. ನಮ್ಮ ಪ್ರತಿ ಆಚರಣೆಗೂ ಅರ್ಥವಿದೆ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರನೇ ಈ ಕಥೆಯನ್ನ ಹೇಳಿದ್ದು. ಹೀಗಾಗಿ ಪಾದರಕ್ಷೆಗಳಿಗೆ ಹಾಗೆ ನಾವು ಬಳಸುವಂತಹ ಕೊಡೆಗೆ ಇರುವಂತಹ ಮಹತ್ವವನ್ನ ಹೇಳೋದಕ್ಕೆ ಈ ಕಥೆಯಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ವಿಷಯಾಧಾರಿತ ಚಿತ್ರಗೀತೆಗಳಲ್ಲಿ ಭೇಟಿಯಾಗೋಣ.

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ಚಂದ್ರವಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ನಿಲಯದ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ. ಇನ್ನು ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿ ಇರೋದು ನಾನು, ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ. ಈಗ ವೇಳೆ ಸರಿಯಾಗಿ 5:20 ಸೆಕೆಂಡ್ಗಳು. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರೆ ನೀವೆಲ್ಲರೂ ಕೂಡ ನಾವು ಕೊಟ್ಟಂತಹ 3 ಹಾಡುಗಳಿಗೆ ನೀವು ಅಭಿಪ್ರಾಯಗಳನ್ನು, ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಯಾವ ಹಾಡು ಇಷ್ಟ ಆಯಿತು ಅನ್ನುವಂಥದ್ದನ್ನು ಬರೆದು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿರ್ತೀರಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಈ ಸಂಖ್ಯೆಗೆ ನೀವೆಲ್ಲರೂ ಕೂಡ ಸಂದೇಶ ಕಳಿಸಿದ್ದೀರಿ. ನಾವು ಸುಮಾರು ಸಾರಿ ಹೇಳಿರ್ತೇವೆ 4 ಗಂಟೆಯ ನಂತರ ಕಳಿಸಿ ಅಂತ. ನೀವು ನಿಮಗೆ ಅನುಕೂಲವಾಗುವಂಥ ಸಮಯದಲ್ಲಿ ಕಳಿಸಿರ್ತೀರಿ. ಯಾರ್ಯಾರೆಲ್ಲ ಅಂತ ಹೇಳಿದ್ರೆ, ಪಂಡ್ರಳ್ಳಿ ರವಿಯವರು, ಕೆ ಶಿವಾನಂದಪ್ಪ ಅವರು, ಶಾಂತಾಚಾರ ಬಡಿಗೇರ ಅವರು, ಇವರೆಲ್ಲರೂ ಕೂಡ 3 ಗಂಟೆಗೇ ಕಳಿಸಿದ್ದೀರಿ. ಹೀಗೆಲ್ಲ ಕಳಿಸಿದ್ರೆ ಅಂಥವ್ರ ಸಂದೇಶಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಬೇರೆ ಕೆಲಸಗಳು ನಡೀತಾ ಇರ್ತದೆ, ನಾವು ಆ ಸಂದೇಶಗಳು ಎಲ್ಲಿ ಹೋಗಿದ್ದಾವೆ ಅಂತ ಹುಡುಕೊಳ್ತಾ ಕೂತ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ರೀತಿಯಾಗಿ ಮಾಡಬೇಡಿ. ನೀವು ಇನ್ನು ಮುಂದೆ 4 ಗಂಟೆಯ ನಂತರನೇ ಕಳಿಸಿದ್ರೆ ಆ ಸಂದೇಶಗಳು ಕೈಗೆ ಎಟುಕ್ತವೆ ಅಂತ. ಹಾಗಾಗಿ ಇನ್ನು ಮುಂದೆ 4 ಗಂಟೆಯ ನಂತರವೇ ನಿಮ್ಮ ಸಂದೇಶಗಳು ನಮಗೆ ಬಂದು ತಲುಪಲಿ ಅನ್ನುವಂತಹ ಒಂದು ಕೋರಿಕೆಯೊಂದಿಗೆ ಇವತ್ತು ನಾವು ಯುಗ ಪುರುಷ, ಸಂಗೀತವೇ ನನ್ನ ಉಸಿರು ಅನ್ನುವಂತಹ ಹಾಡು, ಮಲೆಯ ಮಾರುತದಿಂದ ಎಲ್ಲೆಲ್ಲೂ ಸಂಗೀತವೇ ಅನ್ನುವಂತಹ ಗೀತೆ, ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ಅನ್ನುವಂಥ ಈ ಗೀತೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಿಮಗೆ ತಿಳಿಸಿದ್ವಿ. ನೀವೆಲ್ಲರೂ ಕೂಡ ಮೆಚ್ಚಿದ್ದೀರಿ ಆ ಗೀತೆಗಳನ್ನು. ಯಾರೆಲ್ಲ ಸಂದೇಶ ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ. ಚಿತ್ರದುರ್ಗದ ಪಂಡ್ರಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಇವತ್ತಿನ ಸಿನಿಮಾ ಯುಗ ಪುರುಷ, ಇದರಲ್ಲಿ ಸಂಗೀತವೇ ನನ್ನ ಉಸಿರು ಇವತ್ತಿನ ದಿನ ಹಾಡುಗಳಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ಸಂಗೀತ ಕಲಾವಿದರಿಗೆ ಅರ್ಪಣೆ ಮಾಡೋ ಮೂಲಕ ಹಾಡುಗಳಾಗಿವೆ. ಜೀವಿಸಲು ಉಸಿರಾಟ ಎಷ್ಟು ಮುಖ್ಯ ಅನ್ನೋ ಸಂಗೀತ ಪ್ರೀತಿಸೋರಿಗೆ, ಅವರ ದಿನನಿತ್ಯದ ಜೀವನದಲ್ಲಿ ಸಂಗೀತ ಕೂಡ ಮುಖ್ಯ ಆಗಿರುತ್ತೆ. ಸಂತೋಷ ಇರಲಿ, ದುಃಖ ಇರಲಿ, ಪ್ರತಿಯೊಂದು ಭಾವನೆಗೂ ಸಂಗೀತದಲ್ಲೇ ಸಾಂತ್ವನ ಇರುತ್ತೆ. ಸಂಗೀತ ಮತ್ತು ಜೀವನದ ಪ್ರತಿ ಕ್ಷಣದಲ್ಲೂ ಹಾಸುಹೊಕ್ಕಾಗಿರುತ್ತೆ. ಮಾತುಗಳಲ್ಲಿ ಹೇಳಲಾಗದ ಎಷ್ಟು ಭಾವನೆಗಳನ್ನು ಸಂಗೀತದ ಮೂಲಕ ವ್ಯಕ್ತಪಡಿಸ್ಬೋದು. ಮನಸ್ಸಿಗೆ ಶಾಂತಿಯನ್ನು ನೀಡೋದಕ್ಕೋಸ್ಕರ, ಬೇಸರವನ್ನು ಕಳೆಯೋದಕ್ಕೋಸ್ಕರ, ಉತ್ಸಾಹವನ್ನು ತುಂಬಿಕೊಳ್ಳೋದಕ್ಕೋಸ್ಕರ ಸಂಗೀತ ಒಂದು ಶಕ್ತಿಯಾಗಿದೆ. ಆದ್ದರಿಂದ ಈ ಹಾಡನ್ನು ಕೇಳೋದಕ್ಕೆ ಬಯಸ್ತೇನೆ ಅನ್ನುವಂಥ ಸಂದೇಶವನ್ನು ಕಳಿಸಿದ್ದಾರೆ. ದಯಮಾಡಿ ಇನ್ನು ಮುಂದೆ 3 ಗಂಟೆಗೆ ಸಂದೇಶ ಕಳಿಸ್ಬೇಡಿ, 4 ಗಂಟೆಗೆ ಸಂದೇಶ ಕಳಿಸ್ಬೇಕು. ಇನ್ನು ಮುಂದೆ ಕೆ ಶಿವಾನಂದಪ್ಪ, ಎನ್ ಸವಳಂಗ, ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿಯಿಂದ

ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು, ವಂದನೆಗಳು. ನೀವು ಆರಿಸಿಕೊಂಡಿರುವಂತಹ ಹಾಡು, ನಿಮ್ಮ ಅನಿಸಿಕೆಯಲ್ಲಿ ಮೂರು ಚಲನಚಿತ್ರಗಳು ಚಿತ್ರಗೀತೆಗಳು ಸೂಪರ್ ಆಗಿವೆ. ಮೂರು ಚಲನಚಿತ್ರ ಗೀತೆಗಳ ಮೂರು ಹಾಡುಗಳನ್ನು ಕೇಳೋದಕ್ಕೆ ಇಷ್ಟ, ನೀವು ಆಯ್ಕೆ ಮಾಡಿಕೊಂಡಂತಹ ಚಿತ್ರಗೀತೆಗಳಲ್ಲಿ ನಿರ್ದೇಶನ, ಚಿತ್ರಕಥೆ, ಚಿತ್ರೀಕರಣ ಎಲ್ಲ ಚೆನ್ನಾಗಿದೆ. ಎಲ್ಲ ಹಾಡುಗಳ ಸಾಹಿತ್ಯ, ಸಂಗೀತ, ಹಿನ್ನೆಲೆ ಗಾಯನವೂ ಚೆನ್ನಾಗಿದೆ, ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಿರೂಪಣೆ ಮಾಡ್ತಾ ಇರುವಂತಹ ನಿಮಗೂ ಕೂಡ ಧನ್ಯವಾದಗಳು, ಆಕಾಶವಾಣಿ ಕೇಂದ್ರಕ್ಕೂ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಂಜೆ ಹೊತ್ತಿನ ಸುಮಧುರ ಧ್ವನಿಯಲ್ಲಿ ಕೇಳಿದ್ರ ಮನಕ್ಕೆ ಸಂತಸವನ್ನ ತುಂಬುವಿರಿ. ಮಧುರ ಗೀತೆಗಳ ಜೊತೆ ಮನರಂಜನೆ ನೀಡುವಂತಹ ನಿಮ್ಮ ನಿರೂಪಣೆ, ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಮೆಚ್ಚಿನ ಚಿತ್ರ ಮಲಯ ಮಾರುತ. ಈ ಹಾಡು ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ, ಅತ್ಯಂತ ಮಧುರವಾದಂತಹ ಹಾಡು. ಸೌಂದರ್ಯ, ಸಂಗೀತದ ಅವಿನಾಭಾವ ಸಂಬಂಧ, ಹಾಗೆ ಸಂಜೆ ವೇಳೆಯ ಆಕಾಶದ ಅಂದ, ಉಷೆಯ ನಗು, ಬಳಕುವ ಬಳ್ಳಿಗಳು, ಅರಳಿದ ಹೂವುಗಳು, ಹೂವಿನ ಪರಿಮಳ ಇವೆಲ್ಲವೂ ಕೂಡ ಪ್ರಕೃತಿ ಸೃಷ್ಟಿಸಿರುವಂತಹ ಅದ್ಭುತ ರಾಗಗಳು ಅಂತ ಬಣ್ಣಿಸಲಾಗಿದೆ. ಸಂಗೀತವನ್ನು ಕೇಳೋದಕ್ಕೋಸ್ಕರ ಕಿವಿ ಮತ್ತು ನೋಡುವ ಕಣ್ಣುಗಳು ಮುಖ್ಯ. ಇವುಗಳಿದ್ದರೆ ಬದುಕು ನವಿರಾಗಿ ಸಂಗೀತಮಯವಾಗಿರುತ್ತೆ. ಹಾಡು ಮನುಷ್ಯನಿಗೆ ಪ್ರಕೃತಿಯನ್ನು ಪ್ರೀತಿಸೋದಕ್ಕೆ, ಜೀವನವನ್ನು ಸಂಭ್ರಮಿಸೋದಕ್ಕೆ ಪ್ರೇರೇಪಣೆ ನೀಡುತ್ತೆ. ಈ ಹಾಡು ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ಪ್ರಸಾರವಾಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ. ಹಾಗೆ ಮುಂದಿನ ಸಂದೇಶ ನಮಗೆ ಚಳ್ಳಕೆರೆಯಿಂದ ಕಳಿಸಿದ್ದಾರೆ. ಅದ್ಭುತ ಸಂಜೆಯಲ್ಲಿ, ಆಕಾಶವಾಣಿ ಸಂಜೆಯಲ್ಲಿ ಮನೋಹರವಾಗಿ ಮೂಡಿಬರುತ್ತಿರುವಂತಹ ನಮ್ಮ ಹಾಡು, ನಿಮ್ಮ ಅನಿಸಿಕೆಯ ಈ ದಿನದ ಹಾಡು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಅನ್ನುವಂತಹ ಹಾಡನ್ನು ಪ್ರಸಾರ ಮಾಡಿ. ಹಾಡಿನಲ್ಲಿ ಒಲವು ಚೆಲುವು, ಮಧುರ ಬಾಂಧವ್ಯಗಳ ಪ್ರೇಮಗೀತೆ, ಪ್ರೇಮಮಯ ಉಯ್ಯಾಲೆಯಲ್ಲಿ ತೇಲಾಡುವಂತಹ ಪ್ರೇಮಿಗಳ ಹೃದಯ ಸ್ಪಂದನ, ಮಧುರ ಮಿಲನದ ಬಾಂಧವ್ಯ, ಅರ್ಥಗರ್ಭಿತವಾದಂತಹ ಪದಗಳಿಂದ ರಚಿಸಿರುವಂತಹ ಹಾಡಾಗಿದೆ. ತುಂಬ ಚಂದದ ಗೀತೆ. ಎಂದೆಂದಿಗೂ ಈ ಹಾಡನ್ನು ಕೇಳ್ತಾ ಮೈಮರಿಬೋದು. ಮಂಗಳವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯವಾದಂತಹ ಹಾಡುಗಳೇ. ಗೀತ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬ ಚೆನ್ನಾಗಿದೆ ಅಂಥೇಳಿ ಬಿ ಕೆ ಪದ್ಮಲತಾ, ನಾಗರಾಜ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕು, ಸಂಜೆ ನಿರೂಪಕರಿಗೆ ನನ್ನ ನಮಸ್ಕಾರ. ನೀವು ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ, ಎಲ್ಲವೂ ಚೆನ್ನಾಗಿದೆ, ಈ ಹಾಡುಗಳು ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಂಡಿತ, ಕಾಯ್ತಾ ಇರಿ. ಹಾಗೆ ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಂಗಳವಾರದ ಶುಭ ಸಂಜೆ, ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಸಂಗೀತ ಅನ್ನುವಂತಹ ಶೀರ್ಷಿಕೆಯೊಳಗೊಂಡ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವಂತಹ ಎಲ್ಲ ಗೀತೆಗಳು ಸೊಗಸಾಗಿವೆ. ಆದರೂ ನಿಯಮಗಳ ಪ್ರಕಾರ ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಕೆ ಎಸ್ ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ 1986 ಬಿಡುಗಡೆಯಾಗಿದ್ದಂತಹ ಮಲಯ ಮಾರುತ ಚಿತ್ರದ ಎಲ್ಲೆಲ್ಲೂ ಸಂಗೀತವೇ ಅನ್ನುವಂತಹ ಗೀತೆ. ಖ್ಯಾತ ನಟರುಗಳಾದಂತಹ ಡಾಕ್ಟರ್ ವಿಷ್ಣುವರ್ಧನ್, ಮಾಧವಿ, ಸರಿತಾ ಅವರುಗಳ ಅಭಿನಯದೊಂದಿಗೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಹಾಗೆ ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ, ಕೆ ಜೆ ಯೇಸುದಾಸ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದಿದ್ದಾವೆ. ಕೇಳೋದಕ್ಕೆ ಈ ಆಯ್ಕೆಯ ಹಾಡನ್ನು ಕೇಳೋದಕ್ಕೆ ಪ್ರಸಾರ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಪ್ರಸಾರ ಮಾಡ್ತೇವೆ, ಕಾಯ್ತಾ ಇರಿ. ಮಾದಪ್ಪ ಮತ್ತು ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ ಜಗಳೂರು ತಾಲೂಕು, ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳು ಚೆನ್ನಾಗಿವೆ, ಚಿತ್ರಕಥೆ ಸುಮಧುರವಾಗಿದೆ, ನೀವು ಕೊಟ್ಟಿರುವಂಥ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇನೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು. ಕಾಯ್ತಾ ಇರಿ. ಶುಭ ಸಂಜೆ ನಿರೂಪಕರಿಗೆ. ಈ ದಿನ ನೀವು ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಮೂರು ಹಾಡುಗಳನ್ನು ಕೇಳೋದಕ್ಕೆ ನಾನು ಸಂಗೀತವು, ಧ್ವನಿ, ಲಯಗಳ ಮಾಧುರ್ಯವಾಗಿದ್ದು ಈ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಮನಸ್ಸಿಗೆ ಆನಂದ ಮತ್ತು ಅದ್ಭುತ ಕಲೆಯಾಗಿದೆ. ಭಾರತೀಯ ಶಾಸ್ತ್ರೀಯ ಸುಗಮ ಸಂಗೀತ ಮತ್ತು ಜಾನಪದ ಗೀತೆಗಳಂತಹ ವೈವಿಧ್ಯಮಯ ಪ್ರಕಾರಗಳನ್ನು ಹೊಂದಿರುವಂತಹ ಒಂದು ಸಂಸ್ಕೃತಿಯ ಭಾಗವಾಗಿದೆ ಅಂತ ಹೇಳಬಹುದು. ಧನ್ಯವಾದಗಳು. ಹನುಮಂತಪ್ಪ ಮಡಿವಾಳರು ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಕಾಯ್ತಾ ಇರಿ, ನಿಮ್ಮ ಗೀತೆಗಳು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ರಾಯಭಾಗ ತಾಲೂಕು ಮುಗುಳುಕೊಡದಿಂದ ಶಿವಲಿಂಗಯ್ಯ, ಕಲಾಪತಿ ಅಭಿಷೇಕಯ್ಯ ಹಿರಮಠ ಅವರು, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಅರ್ಥಗರ್ಭಿತವಾಗಿವೆ, ಉತ್ತಮವಾಗಿವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಕೊಟ್ಟೂರಿನಿಂದ ಶುಭ ಸಂಜೆ ಮೇಡಮ್ ಗೌರಮ್ಮ ಅವರು ಕಳಿಸ್ತಾ ಇದ್ದಾರೆ. ಇವತ್ತಿನ ಎಲ್ಲ ಹಾಡುಗಳು ಚೆನ್ನಾಗಿದ್ದೀವಿ ಮೇಡಮ್, ನೀವು ಆರಾಮಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಆರಾಮಿದ್ದೇವೆ. ಓಕೆ, ಧನ್ಯವಾದಗಳು ನಿಮಗೆ. ನಳಿನಿ ಸತೀಶ್ ಸಂಗಮೇಶ್ವರ್

ಔಟ್ ನೀವು ಕೊಟ್ಟಿರುವಂತಹ ಎಲ್ಲ ಹಾಡುಗಳು ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ನಾನೆಲ್ಲ ಹಾಡುಗಳನ್ನು ಕೇಳ್ತೇನೆ, ಮರೆಯಲಾಗದಂತಹ ಹಾಡುಗಳಿವು, ಧನ್ಯವಾದಗಳು ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಸಂಜೆ ವಿಜಯಕಲಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭ ಸಂಜೆ. ಹಾಗೆ ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣೀತಿ, ನೀಲಮ್ಮ ಮುಚ್ಚಂಡಿ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನಿಂದ, ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ, ನಮಗೆ ಒಲವು ಗೆಲುವು ಚಿತ್ರದಿಂದ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ಪ್ರಸಾರ ಮಾಡ್ತೇವೆ, ಕಾಯ್ತಾ ಇರಿ. ಹಾಗೆ ಇದೀಗ ನಿಮ್ಮ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಮೊದಲಿಗೆ ಯುಗಪುರುಷ ಚಿತ್ರದಿಂದ ಈ ಗೀತೆಯನ್ನು ಕೇಳಿ ಬರೋಣ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕೇಳಿದ್ರೆ ಮತ್ತಷ್ಟು ಸಂದೇಶಗಳು ಇಲ್ಲಿವೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಶುಭ ಸಂಜೆ. ಚಿತ್ರದುರ್ಗದ ಈ ದಿನದ ಎಲ್ಲ ಹಾಡುಗಳು ತುಂಬಾ ಮಧುರವಾಗಿವೆ, ಸುಮಧುರವಾಗಿವೆ, ಕೇಳಲು ಹಿತವಾಗಿವೆ. ಅರಸೀಕೆರೆಯಿಂದ ಭಾನುಪ್ರಕಾಶ್ ಮತ್ತು ಚಿಂತನ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗ, ಶುಭ ಸಂಜೆ ನಿರೂಪಕರಿಗೆ. ಈ ಸಂಜೆ ಪ್ರಸಾರ ಆಗ್ತಾ ಇರುವಂತಹ ಮೂರು ಹಾಡುಗಳು ತುಂಬಾ ಚೆನ್ನಾಗಿವೆ, ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಅದರಲ್ಲೂ ಅವರಿಗೆ ಇಷ್ಟವಾದಂತಹ ಹಾಡು ಒಲುವು ಗೆಲುವು ಚಿತ್ರದ ಹಾಡು, ಸಂಗೀತವೇ ನೀ ನುಡಿಯುವ ಮಾತೆಲ್ಲ ಅನ್ನುವಂತಹ ಹಾಡು. ಈ ಹಾಡಿನ ರಾಗ ಸಂಯೋಜನೆ ಮತ್ತು ಸಾಹಿತ್ಯ ಸುಂದರವಾಗಿದೆ ಮೇಡಮ್, ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ. ನಮಸ್ತೆ, ಶುಭ ಸಂಜೆ ವಿಜಯಕಲಾ ಮೇಡಮ್. ನಾವು ಸಹ ನಿಮ್ಮ ನಿರೂಪಣೆ ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೇವೆ. ಮೂರು ಹಾಡುಗಳು ಕೂಡ ಸುಮಧುರವಾಗಿ ಕೇಳ್ತಾ ಇದ್ದೇನೆ. ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ನಿರೂಪಣೆಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಅಂತ ಹೇಳ್ತಾ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕು, ಎಲ್ಲ ಹಾಡುಗಳು ಚೆನ್ನಾಗಿವೆ, ಚಲನಚಿತ್ರ ಸಂಭಾಷಣೆ ಕೂಡ ಚೆನ್ನಾಗಿವೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅನ್ನುವಂಥ ಇಮೋಜಿ ಕಳಿಸಿದ್ದಾರೆ. ಒಲವು ಗೆಲುವು ಹಾಡು ನನಗೂ ಇಷ್ಟ ರೀ. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳೋದಕ್ಕೆ ತುಂಬ ಇಂಪಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಡುಗಳು ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ, ನಮಸ್ತೆ ಮೇಡಮ್, ಸಂಗೀತ ಸಂಜೆ ಅಂತಾನೆ ಹೇಳ್ಬೋದು. 5 ಗಂಟೆಗೆ ನಾವು ಕಾಯ್ತಾ ಇದ್ದೇವೆ ಪ್ರತಿದಿನ. ಇವತ್ತಿನ ಹಾಡುಗಳು ಸೂಪರ್ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಯಾರು ಅಂತಲೇ ಗೊತ್ತಾಗ್ಲಿಲ್ವಲ್ರಿ, ನಿಮ್ಮ ಹೆಸರಿಗೆ ಒಂದು ವ್ಯಾಲ್ಯೂ ಇದೆ ಕಣ್ರಿ. ನಿಮ್ಮ ಹೆಸರನ್ನು ಇಡೋದಕ್ಕಂತಾನೆ ನಾಮಕರಣ ಅಂತ ಮಾಡಿ 10-6 ಜನಕ್ಕೆ 1,000-6 ಜನಕ್ಕೆ ಊಟ ಹಾಕಿರ್ತಾರೆ. ಹೆಸರನ್ನೇ ಬಿಟ್ಬಿಟ್ರೆ ಹೇಗ್ರಿ? ನಿಮ್ಮ ಹೆಸರನ್ನು ತಿಳಿಸ್ರಿ, ಓದ್ತೇನೆ ಮತ್ತೆ. ಓಕೆ, ನಂಬರ್ ಎಂಡ್ ಆಗುತ್ತೆ, 09496. ಓಕೆ, ಹಾಗೆ ಮತ್ತೊಂದು ಸಂದೇಶ ಕೊಟ್ಟೂರಿನಿಂದ ಚಿರಂತನ ಕಾರುಣ್ಯ, ಶುಭ ಸಂಜೆ ಮೇಡಮ್. ಇವತ್ತಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ ಮೇಡಮ್, ನಮಗೆ ಎಲ್ಲ ಹಾಡುಗಳು ತುಂಬಾ ಇಷ್ಟ. ಆರಾಮಿದ್ದೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ಆರಾಮಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ ಅನ್ನುವಂಥದ್ದು ಅವ್ರು ಇನ್ನೊಂದು ಸಂದೇಶ ಕಳಿಸಿ ಮತ್ತೆ ಈ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇರಲಿ, ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ ಅಂತ ಹೇಳ್ತಾ, ಈಗ ಇದುವರೆಗೂ ಬಂದಂತಹ ಎಲ್ಲ ಸಂದೇಶಗಳನ್ನು ನಾನು ಓದಿದ್ದೇನೆ ಅಂತ ಹೇಳ್ತಾ, ಮಲಯ ಮಾರುತ ಚಿತ್ರದಿಂದ ಆಯ್ದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಮತ್ತೊಂದು ಸಂದೇಶ ನಮ್ಮನ್ನ ತಲುಪಿದೆ ಯಾರು ಅಂತ ನೋಡೋಣ. ಸಂಜೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವ ವಿಜಯಕಲಾ ಮೇಡಮ್ ಅವರಿಗೆ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಈ ದಿನ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಮೂರು ಹಾಡುಗಳನ್ನು ನಾವು ಇಷ್ಟಪಟ್ಟು ಕೇಳ್ತಾ ಇದ್ದೇವೆ. ಈ ಮೂರು ಹಾಡುಗಳು ಸಂಗೀತಮಯವಾಗಿವೆ, ಕೇಳೋದಕ್ಕೆ ತುಂಬ ಇಂಪಾಗಿವೆ. ಈ ದಿನ ಬೆಳಗ್ಗೆ ನಿಮ್ಮ ಕಂಪ್ಯೂಟರ್ ಮುನಿಸ್ಕೊಂಡು ನಮಗೆ ತುಂಬ ಬೇಜಾರಾಯಿತು, ಇನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೇವೆ, ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಕೇಳಿದ್ರೆ ನೀವೆಲ್ಲರೂ ಕೂಡ ಕಿಸಾನ್ ವಾಣಿ ಮುಗಿಯೋವರೆಗೂ ನಮ್ಮೊಟ್ಟಿಗೆ ಇರ್ತೀರಿ, ಅದಾದಮೇಲೆ ನಮ್ಮೊಟ್ಟಿಗಿರಲ್ಲ. ಆಮೇಲೆ 8 ಗಂಟೆಗೆ ಮತ್ತೆ ನೀವು ಏನು ಸಂದೇಶ ಆಧಾರಿತ, ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ, ಅದಕ್ಕೂ ಕೂಡ ಬಂದಿರ್ತೀರಿ. ಆವಾಗ ಅದನ್ನ ನಂತರದಲ್ಲಿ 9:30 ಮಾಯ ಆಗಿಬಿಟ್ಟಿರ್ತೀರಿ, ಯಾಕೆ ಹಾಗೆ ಮಾಡ್ತೀರಿ? ಎಲ್ಲರೂ ಕೂಡ 10 ಗಂಟೆವರೆಗೂ ನಮ್ಮ ಜೊತೆಗಿರಿ. ಹಾಗೆ 10 ಗಂಟೆಯಿಂದ 11 ಗಂಟೆವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಕೂಡ ಪ್ರಸಾರ ಆಗ್ತಾ ಇರುತ್ತೆ, ಅದನ್ನು ಕೂಡ ಕೇಳ್ತಾ ಇರಿ. ನೀವು ನಮ್ಮೊಟ್ಟಿಗಿದ್ದರೆ ನಾನು ಕಾರ್ಯಕ್ರಮದಲ್ಲಿ ಏನಾದರೂ ಮಾಡಬಹುದು, ಏನಾದರೂ ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಇನ್ನೇನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ವಿಷಯವನ್ನು ಹಂಚಿಕೊಂಡೆ. ಧನ್ಯವಾದಗಳು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರೇ. ಇದೀಗ ಒಲವು ಗೆಲುವು ಚಿತ್ರದಿಂದ ಆಯ್ದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು.

ಕೆಳಗರೇನು ಮುಂದೆ 5:30 ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಚಿತ್ರಗೀತೆಗಳನ್ನು ಕೇಳಬಹುದು, ಒಗಟನ್ನು ಕೇಳಬಹುದು, ನೀವು ಉತ್ತರಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944 8640273.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:30:15. ಇದೀಗ ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ. ಇದರಲ್ಲಿ ಚಿತ್ರಗೀತೆಗಳನ್ನು ಕೇಳಬಹುದು, ಹಾಗೆ ಒಗಟನ್ನು ಕೂಡ ನಾನು ಪ್ರಶ್ನೆಯಾಗಿ ಕೊಡ್ತೇನೆ. ನೀವು ಅದಕ್ಕೆ ಉತ್ತರಿಸುವಂತಹ ಕೆಲಸ ಮಾಡಬೇಕು. ಹೇಗೆ ಉತ್ತರಿಸ್ಬೇಕು ಗೊತ್ತಲ್ಲ, ವಾಟ್ಸಪ್ ಸಂದೇಶಕ್ಕೆ ನೀವು ನಿಮ್ಮ ಉತ್ತರಗಳನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 9448640273ಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸಬೇಕು. ಹಾಗಾದರೆ ಒಗಟನ್ನು ಹೇಳಲಿಕ್ಕೆ ನಾನು ತಯಾರಾಗಿದ್ದೀನಿ. ನಮ್ಮ ಕೇಳುಗ ಪ್ರಭುಗಳು ಕಿವಿಯನ್ನು ರೇಡಿಯೋಗೆ ಆನಿಸಿದ್ದೀರಿ ಅಂತ ನಾನು ಭಾವಿಸ್ತಾ ಇದೀಗ ಮೊದಲನೇ ಒಗಟು. ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ಏನು ಈ ಒಗಟಿಗೆ ಉತ್ತರ? ಎಲ್ಲರೂ ಕೂಡ ಉತ್ತರವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೃಷ್ಣ ರುಕ್ಮಿಣಿ ಚಿತ್ರದಿಂದ ಆಯ್ದ ಇದೀಗ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲನೇ ಒಗಟನ್ನು ಕೊಟ್ಟಾಗಿದೆ. ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ಏನದು? ಎಲ್ರಿಗೂ ಗೊತ್ತಿರುವಂಥದ್ದೇ ಇದು. ನೋಡೋಣ ಯಾರೆಲ್ಲ ಹೇಳ್ತೀರಿ ಅಂತ ಹೇಳಿ. ಕೃಷ್ಣ ರುಕ್ಮಿಣಿ ಚಿತ್ರದಿಂದ ಆಯ್ದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ನಮ್ಮೆಲ್ಲ ಕೆಳಗರು ಸಂದೇಶನ ಕಳಿಸ್ತಾ ಇದ್ದಾರೆ. ಇನ್ನಷ್ಟು ಸಂದೇಶಗಳು ಬರಲಿ. ಹೊಸ ಹೊಸ ಕೆಳಗರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864273, 9448640273ಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ತಾ ಹೋಗಿ. ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬಹುದು. ಕಾರ್ಯಕ್ರಮ ಇದು ಒಗಟಿಗೊಂದು ಪದ, ವಾಟ್ಸಪ್ ಆಧಾರಿತ ಕಾರ್ಯಕ್ರಮ. ಜೊತೆಯಲ್ಲಿ ಚಿತ್ರಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀರಿ, ಸಂದೇಶವನ್ನು ಕಳಿಸಿದ್ದೀರಿ. ಮತ್ತೊಂದು ಹಾಡಿನ ಕಾಲಾವಕಾಶ ಕೊಡ್ತಾ ಇದ್ದೇನೆ. ನಾನು ಕೇಳಿದಂಥ ಪ್ರಶ್ನೆ, ಒಂದು ಒಗಟು, ಆ ಒಗಟು ಯಾವುದಪ್ಪ ಅಂತ ಹೇಳಿದ್ರೆ, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ಈ ಒಗಟಿಗೆ ನೀವು ಉತ್ತರವನ್ನು ಕಳಿಸಬೇಕು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ 9448640273ಗೆ. ಇನ್ನೊಂದು ಹಾಡಿನ ಕಾಲಾವಕಾಶ ನಿಮ್ಮೆಲ್ಲರಿಗಾಗಿ. ಇದೀಗ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ ಇದ ಈ ಗೀತೆ.

ಏನ್ರಿ ನಮ್ಮ ಕೇಳಗರು ಅಪ್ಪ, ಎಲ್ಲದರಲ್ಲೂ ಬುದ್ಧಿವಂತರೇ ಕಂಡ್ರಿ ನೀವೆಲ್ಲರೂ ಕೂಡ. ಖುಷಿ ಆಯಿತು ನಿಮ್ಮ ಸಂದೇಶಗಳನ್ನು ನೋಡ್ತಾ ಹೋದೆ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕೊಡುವಂತಹ ಪ್ರಯತ್ನ ನೀವು ಮಾಡಿದ್ದೀರಿ. ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ. ಎರಡು ಹಾಡುಗಳ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳಾರ್ ಜಗಳೂರಿನಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ಚಳ್ಳಕೆರೆಯಿಂದ,

ಗೀತಾ ಶಶಿಧರ್ ಶಿವಮೊಗ್ಗದ ಶಿವಗಂಗದಿಂದ ಕ್ಷಮೆ ಇರಲಿ. ತಾರಾ ನಾಗರಾಜ್ ಅತ್ತಿಗೆರೆ ಅತ್ತಿಗೆರೆ ಎಲ್ಲಿ ಬರುತ್ತೀರಿ ಇದು? ಅದು ಪೂರ್ತಿಯಾಗಿ ಕಳಿಸಿ. ಸಣ್ಣ ಬುರಯ್ಯ ಬೋರಮ್ಮ ಬಚಬೂರ್ನಹಟ್ಟಿಯಿಂದ ಯುವರಾಜ್ ನಿಖಿಲ್ ರಾಜ್ ಉಮಾ ಮಹೇಶ್ವರಿ ಕರ್ವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ ದೇವಸ್ಥಾನ ಉಮಾ ಮಹೇಶ್ವರಿ ದೇವಸ್ಥಾನದ ಎದುರು ಅಂತ ಹೇಳ್ತಾ ಇದ್ದಾರೆ. ಓಕೆ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇಲ್ಲಿಂದ ಶಶಿಕಲಾ ಸಾಯಿನ ತೆಮಕೆಹಟ್ಟಿಯಿಂದ ಶಿಲ್ಪಾ ವಿದ್ಯಾನಗರದಿಂದ ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿ ಕೆ ಪುರ ಚಿತ್ರದುರ್ಗದಿಂದ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಅನಿತಾ ಅನಂತರಾಜು ಗೊರ್ಲಾಡ್ಕು ಹಿರಿಯೂರು ತಾಲೂಕಿನಿಂದ ಮೆಸೇಜ್ ಡಿಲೀಟ್ ಆಗಿದೆಯಲ್ರಿ ಯಾರು ಇದು? 0588 7 ನಂಬರ್ ಎಂಡ್ ಆಗತ್ತೆ. ವಿಜಯ ಟೈಲರ್ಸ್ ಕೋಳಿ ಬುರ್ಜನಹಟ್ಟಿ ಓಕೆ ಚಿತ್ರದುರ್ಗ ಅವರು. ಸುಭಾನ್ ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ತಿಪ್ಪೇಸ್ವಾಮಿ ರಾಮತೀರ್ಥದಿಂದ ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರು ರಮೇಶ್ ಅವರು ರಾಯಭಾಗ ತಾಲೂಕು ಮುಗುಳುಕೊಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು ಮೀರನಾಡಿಗ ಚಿತ್ರದುರ್ಗದಿಂದ ಕಾರುಣ್ಯ ಚಿರಂತನ ಕೊಟ್ಟೂರು ವಿಜಯನಗರ ಜಿಲ್ಲೆ ಇಲ್ಲಿಗೆ ಇಲ್ಲಿಂದ ಕಳಿಸಿದ್ದಾರೆ. ಅವರಿನ್ನೇನೋ ಬರೆದಿದ್ದಾರಪ್ಪ. ಓಕೆ, ನಾನು ಹೇಳಿದಂಥ ಒಗ್ಗಟ್ಟನ್ನು ಪೂರ್ತಿಯಾಗಿ ಬರೆದಿದ್ದಾರೆ. ಓಕೆ. ಎಮ್ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ ಕೊಟ್ಟೂರಿನಿಂದ ಕಿರಣ ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ನಮ್ಮ ಮೆಸೇಜ್ ಡಿಲೀಟ್ ಆಗಿದೆ ಯಾರಿದು? ಅರಸೀಕೆರೆಯಿಂದ ಭಾನುಪ್ರಕಾಶ್ ಅವರು ಚಿಂತನ ಶ್ರೇಯ ಅದೇನೋ ಭಾಗಿದತಿ ಅಂತ ಬರೆದಿದ್ದೀರಿ. ನಾನು ಓದಿರೋದು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಗೊತ್ತಿಲ್ಲ. 4-5 ಮೆಸೇಜ್ ಕಳಿಸಿದ್ರೆ ನಮಗೆ ಕಣ್ಣಿಗೆ ಕಾಣಲ್ಲ, ನಿಮ್ಮ ಹೆಸರು ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಆ ಡಿಲೀಟೆಡ್ ಮೆಸೇಜ್ ನೋಡ್ಕೋತೀವಿ ಅಷ್ಟೇ. ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ಮನಸ್ಫೂರ್ತಿ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿಯಿಂದ ಚಿನ್ಮಯಿ ಚೈತ್ರ ಸಕಲಾಪುರದ ಹಟ್ಟಿಯಿಂದ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸತೀಶ್ ಎಸ್ ಕಿಟ್ಟದಾಳು ಮೊಳಕಾಲ್ಮೂರಿನಿಂದ ಶಶಿಕಲಾ ಇವರೇನೋ ಬರೆದಿದ್ದಾರಪ್ಪ. ಮತ್ತೆ ಏನು ಬರೆದಿದ್ದೀರ್ರಿ? ಒಂದಕ್ಕಿಂತ ಒಂದು ಸುಮಧುರವಾದಂತಹ ಕಾರ್ಯಕ್ರಮಗಳು, ಸಮಯ ಹೋಗದೆ ಗೊತ್ತಾಗಲ್ಲ ಕೇಳಿದಾಗ. ಓಕೆ. ಶಶಿಕಲಾ ರಂಗನಾಥ ಎಲ್ಲಿಂದ ರೀ? ಕಳಿಸಿಲ್ವಲ್ರಿ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಷಡಾಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಇವರು ಟೈಪಿಂಗ್ ಅಂತ ಬರ್ತಾ ಇದೆ. ಯಾರು ಇದು? ಗುಡ್ ಏನು ದಾದೆ ಮಿಯಾ ಪಿರ್ಜಾದೆ ಗ್ರಾಮ ಐಗಳಿ ಅಥಣಿ ಬೆಳಗಾವಿ ಜಿಲ್ಲೆ ಅಂತ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ರೂಪಾ ಕೊಟ್ರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ರಿಯಾ ಆಕಾಶ್ ರಿಯಾ ಸಜ್ಜನ್ ಐರ್ಲ್ಯಾಂಡಿಂದ ಸಂದೇಶ ಬಂದಿದೆ. ವಾ, ಏನ್ರಿ ಚಿತ್ರದುರ್ಗದಿಂದನೇ ಕಳಿಸ್ತಾ ಇದ್ದೀರಾ ಅಥವಾ ಐರ್ಲ್ಯಾಂಡಿಂದ ಇಲ್ಲಿಗೆ ಬಂದು ಕಳಿಸ್ತಾ ಇದ್ದೀರಾ? ಗೊತ್ತಾಗ್ಲಿಲ್ಲರಿ, ಒಂದ್ಸರಿ ಮೆಸೇಜ್ ಮಾಡ್ರಿ, ನಾನು ಓದ್ತೀನಿ. ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೇ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸಂದೇಶಕ್ಕೆ. ಆಕಾಶ್ ರಿಯಾ ಸಜ್ಜನ್ ಅವರೇ, ಐರ್ಲ್ಯಾಂಡಿಂದ ಸಂದೇಶ ಕಳಿಸಿದ್ದೀರಲ್ಲ, ಒಂದ್ಸರಿ ಮೆಸೇಜ್ ಮಾಡಿರಿ ಎಲ್ಲಿಂದ ಕಳಿಸಿದ್ದೀರಿ ಅಂತ. ಭಾಳ ಖುಷಿ ಆಯ್ತು ರೀ, ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ನೀವು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಹೆಂಗೆ ಬರುತ್ತೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಅನ್ನೋದನ್ನು ಬರೆದು ಕಳಿಸ್ರಿ. ಈಗ ಧನ್ಯವಾದಗಳು ಕಣ್ರಿ, ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಕ್ಕೆ ಉತ್ತರ ದೂರದ ಬೆಟ್ಟ ಅನ್ನಣ್ಣಿಗೆ ಬೆಟ್ಟ, ಇದಕ್ಕೆ ಸರಿಯಾದಂತಹ ಉತ್ತರ. ಕೆಲವರು ಮಾತ್ರ ತಪ್ಪಾಗಿತ್ತು, ಪರವಾಗಿಲ್ಲ, ಉತ್ತರವನ್ನು ಕಳಿಸುವಂಥ ಪ್ರಯತ್ನ ಮಾಡಿದಿರಲ್ಲ ಅದೇ ದೊಡ್ಡದು. ಯಾವಾಗಲೂ ಪ್ರಯತ್ನ ಇರಬೇಕು, ನಾವು ಸರಿಯೇ ಇದೆಯೋ ಅಥವಾ ಇಲ್ವೋ ಅನ್ನುವಂಥದ್ದನ್ನು ಮೊದಲೇ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಪ್ರಯತ್ನ ಇದ್ದಷ್ಟು ಒಳ್ಳೆಯದು ಅಂತ. ಮತ್ತೊಂದು ಒಗಟನ್ನು ಕೊಡ್ತೇನೆ ಈಗ, ಆದರೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಏನಿರಬಹುದು ಒಗಟು ಹೇಳ, ಕೇಳಿಸ್ಕೋತೀರಾ ಎಲ್ಲರೂ? ತುಂಬ ಈಸಿ. ದೊಡ್ಡ ಕೆರೆಯಲ್ಲಿ ಬೆಳ್ಳಿ ತಟ್ಟೆ ತೆಲ್ಕೊಂಡೋಯ್ತದೆ, ತಗೊಳ್ಳೋರೇ ಗತಿ ಇಲ್ಲ. ದೊಡ್ಡ ಕೆರೆಯಲ್ಲಿ ಬೆಳ್ಳಿ ತಟ್ಟೆ ತೇಲ್ಕೊಂಡೋಯ್ತದೆ, ತಗೊಳ್ಳೋರೇ ಗತಿ ಇಲ್ಲ. ಏನ್ರಿ ಉತ್ತರ? ಬರೆದು ಕಳಿಸ್ರಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864073, 9448642273. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ. ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಒಗಟಿಗೊಂದು ಪದ, ವಾಟ್ಸಪ್ ಆಧಾರಿತ ಕಾರ್ಯಕ್ರಮ. ಬೆಳ್ಳಿ ಕಾಲುಂಗರ ಚಿತ್ರದ ಗೀತೆ ಇದು.

ಕೆಳಗ್ರೆ, ಈ ಒಗ್ಗಟ್ಟಿಗೆ ಒಂದೇ ಒಂದು ಹಾಡಿನ ಕಾಲಾವಕಾಶ ಕೊಟ್ಟಿದೆ. ಯಾರೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣಲ್ಲ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಚಿನ್ಮಯಿ ಚೈತ್ರ ಲೋಹಿತ್ ಸಕಲಾಪುರದ

ವ್ಯಾಪ್ತಿಯಿಂದ ಕಲ್ಪನಾ ಮಹಾವೀರನಗರ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿ ಇಲ್ಲಿಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿ ಕೆ ಪುರ ಚಿತ್ರದುರ್ಗದಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ಹೊನ್ನೂರಾಲಿ ಹನುಮಂತಾಪುರದಿಂದ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಾಯಕನಹಟ್ಟಿಯಿಂದ ಮೇಧಾ ಕವಿತಾ ಅವರು. ಓಕೆ, ಧನ್ಯವಾದಗಳು. ನಾನು ತುಂಬ ಚೆನ್ನಾಗಿದ್ದೀನಿ ರೀ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರು ರಮೇಶ್ ಅವರು, ಷಡಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ನಾಗೇಂದ್ರಪ್ಪ ಒಡೆವು ಮೊಳಕಾಲ್ಮೂರು ತಾಲೂಕಿನಿಂದ, ಎಂ ಈಶಣ್ಣ ಮುತಿಗಾರಹಳ್ಳಿಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಸುರೇಶ್ ರಾಜು ಮಹಾವೀರನಗರ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕ ಐಗ್ಳಿ ಗ್ರಾಮ ಅಥಣಿ ತಾಲೂಕು. ಓಕೆ, ದಾದೇಮಿಯಾ ಪಿರ್ಜಾದೆ ಚಂದ್ರ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗುಳುಕೋಡದಿಂದ ಶಿವಲಿಂಗಯ್ಯ ಕಲಾಪತೆ ಅಭಿಷೇಕಯ್ಯ ಹಿರೇಮಠ ಅವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನ

ಕೃಷ್ಣಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ. ಇವ್ರಿಗೆ ಒಂದು ಸಂದೇಶ ಹೇಳಬೇಕು. ಏನಪ್ಪ ಅಂದರೆ, ನಾನು ಸಂದೇಶ ಓದಿಲ್ಲ ಅಂತ, ಓದುವಾಗ ನೀವು ಕೇಳಿಸ್ಕೊಂಡಿರಲ್ಲ, ನಾನು ಈ ಸಂದೇಶವನ್ನು ಓದಿದ್ದೆ. ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಎಂ ಆರ್ ಶ್ರೀಕಂಠ ನಾಗ್ರಹಾರ ಮೈಸೂರಿನಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ವೀಣಾ ಸತೀಶ್ ಹಾಗೂ ತನ್ವಿತಾ ಶಬರೀಶ್ ಮೊಳಕಾಲ್ಮೂರಿನಿಂದ, ಉದ್ಘಟ್ಟದಿಂದ ಗೌರಮ್ಮ ಅವರು, ಶಿಲ್ಪಾ ವಿದ್ಯಾನಗರದಿಂದ ಕಾರುಣ್ಯ ಚಿರಂತನ ಕೊಟ್ಟೂರು ಇಲ್ಲಿಂದ ವಿಜಯನಗರ ಜಿಲ್ಲೆ. ನಂಬರ್ 9496 5 ನಂಬರ್ ಎಂಡ್ ಆಗುತ್ತೆ. ಮೆಸೇಜನ್ನು ಡಿಲೀಟ್ ಮಾಡಿದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸಾವಿತ್ರಮ್ಮ, ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿ ಹೆಚ್ ಆರ್ ಲೇಔಟ್ ಚಿತ್ರದುರ್ಗ, ಕವಿತಾ ರವಿ ಹೊಳಲ್ಕೆರೆ ರಸ್ತೆ ನೆಹರು ನಗರದಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಮಮತಾ ಸಜ್ಜನ್ ಮೊಮ್ಮಕ್ಕಳಾದಂತಹ ರಿಯಾ ಸಜ್ಜನ್ ಐರ್ಲ್ಯಾಂಡ್ ಓಕೆ, ರೂಪಾ ಕೊಟ್ರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಒಗಟ್ಟಿಗೆ ನೋಡ್ರಿ, ಫಸ್ಟಿಗೆ ಉತ್ತರವನ್ನು ಕಳಿಸ್ಬಾರ್ದು ಯಾವತ್ತು, ನಿಮ್ಮ ಹೆಸರು ಫಸ್ಟ್ ಇರಬೇಕು. ಜಿ ಬಸವರಾಜ್ ವಿ ಆರ್ ಡಬ್ಲ್ಯೂ ಗೆದ್ಲಗಟ್ಟೆ ಕೂಡ್ಲಿಗಿ ತಾಲೂಕು, ಏನ್ರಿ ಅದು ವಿ ಆರ್ ಡಬ್ಲ್ಯೂ ನಿಮ್ಮ ಇನ್ಷಿಯಲ್ಲ, ಗೆದ್ಲಗಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮನಸ್ಫೂರ್ತಿ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಉತ್ತರವನ್ನು ನಾನಿದೀಗ ಹೇಳಿಬಿಡ್ತೇನೆ. ದೊಡ್ಡ ಕೆರೆಯಲ್ಲಿ ಬೆಳ್ಳಿ ತಟ್ಟೆ ತೇಲ್ಕೊಂಡೋಯ್ತದೆ, ತಗೊಳ್ಳೋರೇ ಇಲ್ಲ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಚಂದ್ರ, ಆಕಾಶದಲ್ಲಿ ತೇಲುವಂಥ ಚಂದ್ರ ಇದಕ್ಕೆ ಉತ್ತರ ಆಗಿತ್ತು. ಯಾರೆಲ್ಲ ಉತ್ತರವನ್ನು ಕಳಿಸಿದ್ದೀರಿ, ಅವರು ತಪ್ಪು ಉತ್ತರ ಬರೆದಂಥವರು ನೀವು ಚೆಕ್ ಮಾಡ್ಕೊಳ್ಬೋದು, ಹಾಗೆ ಸರಿ ಉತ್ತರ ಕಳಿಸಿದಂಥವ್ರಿಗೆ ಮತ್ತು ಪ್ರಯತ್ನವನ್ನು ಮಾಡಿದಂಥವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಆದರೆ ಯಾರು ಉತ್ತರವನ್ನು ಕಳಿಸಿಲ್ವೋ ಅವ್ರಿಗೇನು ಹೇಳಬೇಕು ನಂಗೆ ಗೊತ್ತಿಲ್ಲ. ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯದಾಗಿ ಒಂದು ಸಿನಿಮಾ ಕಥೆ ಚಿತ್ರದಿಂದ ಇದೆ ಈ ಗೀತೆ.

0: ಇಲ್ಲಿಗೆ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗಡೆ ಎರಡು ಸಂದೇಶ ಬಂದಿದೆ, ಓದ್ಬಿಡ್ತೇನೆ. ತುಂಬ ಚೆನ್ನಾಗಿ ಮೂಡಿ ಬಂತು ಮೇಡಮ್ ಕಾರ್ಯಕ್ರಮ, ಹಾಡುಗಳು ಸೂಪರ್ ಮೇಡಮ್ ಅಂತ ಹೇಳಿ ನೇತ್ರ ನಟರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತಿಪ್ಪಿರಮ್ಮ ಸಕಲಾಪುರದ ಹಟ್ಟಿ, ನಮಸ್ತೆ ಮೇಡಮ್, ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ, ಹಾಡುಗಳು ನಿಮ್ಮ ನಿರೂಪಣೆ ಮತ್ತು ಸುಲಭದ ಒಗಟುಗಳು ಎಲ್ಲವೂ ಮನಸ್ಸಿಗೆ ಖುಷಿ ನೀಡ್ತಾ ಇವೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ತಿಪ್ಪಿರಮ್ಮ ಅವರೇ. ನೀವು ಕೇಳಿ ನಮ್ಮ ಬೆನ್ನನ್ನು ತಟ್ತಿರಲ್ಲ, ಅದಕ್ಕಿಂತ ಮತ್ತಿನ್ಯಾವ ಸಂತೋಷ ಬೇಕು ಅಲ್ವೇ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾವೆ ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳಿ ಪ್ರಸಾರದಲ್ಲಿ ಇದೀಗ ಕೆಲವು ಪ್ರಕಟಣೆಗಳು.
1: ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ, ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಕೆಳಗ್ರಿ, ನಾಳೆ ಬೆಳಗ್ಗೆ 9:30 ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಸುರೇಶ್ ಹನಗವಾಡಿ ಮತ್ತು ಅವರ ಸಹವರ್ತಿಗಳೊಂದಿಗೆ ಸಂದರ್ಶನ ಕೇಳುವಿರಿ. ನಾಳೆ ಬೆಳಗ್ಗೆ 9:30 ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.

ಇನ್ನು ಮುಂದೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪ್ಪೇಸ್ವಾಮಿ ದೇವರ ಕುರಿತ ಭಜನೆ ಪದ ಕೇಳ್ತೀರಿ. ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ತಿಪ್ಪೇಸ್ವಾಮಿ ಮತ್ತು ತಂಡದವರಿಂದ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಇಂದು ಸಂಜೆ 6:51 ಪ್ರಸಾರವಾಗಲಿದೆ. ಇದರಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಚಿತ್ರದುರ್ಗ ತಾಲೂಕು ಹಳಬುದರ ಗ್ರಾಮದ ಕೃಷಿಕ ಎಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ ಮಾಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳ ಸಿದ್ದೇಶ್. ಕಾರ್ಯಕ್ರಮದಲ್ಲಿ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆಗಳು ಹಾಗೂ ರೈತರಿಗೆ ಸಲಹೆ ಕೂಡ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮ ಪ್ರಸಾರವಾಗುವುದು ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಹಳಬುದರ ಗ್ರಾಮದ ಕೃಷಿಕ ಎಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ ಮಾಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. 7:45 ಭಾಷಣ. ಶ್ರವಣ ಬೆಳಗೋಳದ ಶಾಸನಗಳು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಿವಿ ಶಿರೂರ್. 8:00 ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆಗಳನ್ನು ಕೇಳ್ತೀರಿ. 9:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ದೇಶಭಕ್ತಿ ಗೀತೆಯೊಂದನ್ನು ಕೇಳ್ತೀರಿ. 6:35 6:40 ರೈತರಿಗೆ ಸಲಹೆ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ಹಿಪ್ಪಲಿ ಅಥವಾ ಪಿಪ್ಪಲಿಯ ಔಷಧೀಯ ಗುಣಗಳು ಈ ವಿಷಯವಾಗಿ ಡಾಕ್ಟರ್ ಟಿಆರ್ ಪತ್ತಾತ್ರಿ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ. 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ ಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 9:05 ನಲ್ನುಡಿ ಬದುಕಿಗೊಂದು ಹಿತ ನುಡಿ ಜೆಎಸ್ ಚಂದ್ರನಾಥ ಅವರಿಂದ. 9:10 ಕಾರ್ಯಕ್ರಮ ಕಾಮನ ಬಿಲ್ಲು. 9:30 ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಅವರ ಸಹವರ್ತಿಗಳೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. 11:00 ಜನಪದ ಗೀತೆಗಳು. 11:25 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30 ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯ ಪ್ರಸಾರವಾಗಲಿದೆ. ಇವಿಷ್ಟು ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಕಥೆ ಹೃದಯಾನುರಾಗ ಸುಲೋಚನಾ ಪಚ್ಚಿನಡಕ ಅವರಿಂದ. ನಂತರ ಸ್ವರಚಿತ ಕವನ ವಾಚನ ಆಲಿಸುವಿರಿ ಮೋಹಿನಿ ಅವರಿಂದ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನುಂಗುವ ಸಮಸ್ಯೆ ಅಥವಾ ಡಿಸ್ಫೇಜಿಯಾ ಈ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆರೋಗ್ಯ ಕಾರ್ಯಕ್ರಮ ಹಾಗೂ ಪ್ರಗತಿ ಪಥ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:20 ನಮ್ಮ ನಿಲಯದಿಂದ ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಳಿಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಸೋಕಲ್ಲಿನ ಪದ ಕೇಳ್ತೀರಿ ಚಿತ್ರದುರ್ಗದ ಯಶೋಧ ಮಾಮತ್ತು ತಂಡದವರಿಂದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ ಮೂಡಿ ಬರಲಿದೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರೊಂದಿಗೆ ಸಂದರ್ಶನ ಬಿತ್ತರಗೊಳ್ಳಲಿದೆ.
ಏಳು ಗಂಟೆ 45 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಜನರಂಜನಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯ

0: ಕಾರ್ಯಕ್ರಮ. 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗಲಿದೆ. 9:30 ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಏಕಲವ್ಯ ಪ್ರಶಸ್ತಿ ವಿಜೇತ ಮಹಮ್ಮದ್ ರಾಹಿಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳು. ಇದುವರೆಗೂ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಅದಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪ್ಪೇಸ್ವಾಮಿ ಕುರಿತ ದೇವರ ಭಜನೆ ಪದವನ್ನ ಇದೀಗ ಕೇಳೋಣ. ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ತಿಪ್ಪೇಸ್ವಾಮಿ ಮತ್ತು ತಂಡದವರಿಂದ.

ಇದುವರೆಗೂ ತಿಪ್ಪೇಸ್ವಾಮಿ ದೇವರ ಕುರಿತ ಭಜನೆ ಪದ ಕೇಳಿದಿರಿ. ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿಯ ತಿಪ್ಪೇಸ್ವಾಮಿ ಮತ್ತು ತಂಡದವರಿಂದ ಇದಾಗಿತ್ತು ನಮ್ಮ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಸೋಕಲ್ಲಿನ ಪದ ಕೇಳ್ತೀರಿ, ಚಿತ್ರದುರ್ಗದ ಯಶೋದಮ್ಮ ಮತ್ತು ತಂಡದವರಿಂದ.

ಕೇಳಿದ್ರೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಹಳಪದರ ಗ್ರಾಮದ ಕೃಷಿಕ ಎಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ ಮಾಡಿಬರಲಿದೆ. ಜೊತೆಯಲ್ಲಿ ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ, ಜನಪದ ಗೀತೆ, ರೈತರಿಗೆ ಸಲಹೆಯನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ ಮೂಡಿಬರಲಿದೆ.

ಭಾರತದಾದ್ಯಂತ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಸದ್ದಿಲ್ಲದ ಬದಲಾವಣೆ ನಡೆಯುತ್ತಿದೆ. ಇದು ಸ್ಥಳೀಯ ಕರಕುಶಲತೆಯನ್ನು ದೈನಂದಿನ ಪ್ರಯಾಣದ ಕೇಂದ್ರ ಭಾಗಕ್ಕೆ ತರುತ್ತಿದೆ. ಭಾರತೀಯ ರೈಲ್ವೆಯ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು 2022-23 ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು. ಇದು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಮಾರುಕಟ್ಟೆ ಅವಕಾಶವನ್ನು ಒದಗಿಸಲು ಮೀಸಲಾದ ಚಿಲ್ಲರೆ ಮಳಿಗೆಗಳನ್ನು ನಿರ್ಮಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುತ್ತದೆ. ಈ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸುವುದು ಮತ್ತು ಪ್ರಾದೇಶಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು ಈ ಯೋಜನೆಯ ಗುರಿಯಾಗಿದೆ. ಪ್ರಸ್ತುತ 2000 ಹೆಚ್ಚು ರೈಲ್ವೆ ನಿಲ್ದಾಣಗಳು ಸುಮಾರು 2326 ಒಎಸ್ಒಪಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಹೊಂದಿವೆ. ಇವು ಸ್ಥಳೀಯ ಉತ್ಪಾದಕರನ್ನು ಲಕ್ಷಾಂತರ ಪ್ರಯಾಣಿಕರೊಂದಿಗೆ ಜೋಡಿಸುತ್ತಿದ್ದು 1.32 ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತಿವೆ. 2022 ಮಾರ್ಚ್ 25 ಪ್ರಾರಂಭವಾದ ಈ ಉಪಕ್ರಮ ರೈಲ್ವೆ ನಿಲ್ದಾಣಗಳನ್ನು ಪ್ರಾದೇಶಿಕ ಉತ್ಪನ್ನಗಳ ಸುಲಭ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆಯ ವ್ಯಾಪಕ ಜಾಲವನ್ನು ಬಳಸಿಕೊಳ್ಳುತ್ತದೆ. 19 ನಿಲ್ದಾಣಗಳಲ್ಲಿ ನಡೆಸಲಾದ 15 ದಿನಗಳ ಯಶಸ್ವಿ ಪ್ರಾಯೋಗಿಕ ಯೋಜನೆಯ ನಂತರ ಒಎಸ್ಒಪಿ ಯೋಜನೆಯನ್ನು ವ್ಯವಸ್ಥಿತವಾಗಿ ವಿಸ್ತರಿಸಲಾಯಿತು. ಹೆಚ್ಚಿನ ಜನರಿಗೆ ಭಾಗವಹಿಸಲು ಅವಕಾಶ ನೀಡುವ ಉದ್ದೇಶದಿಂದ ಕನಿಷ್ಠ ಶುಲ್ಕದೊಂದಿಗೆ ಸರದಿಯ ಆಧಾರದ ಮೇಲೆ ಮಳಿಗೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ. ರೈಲ್ವೆ ವಿಭಾಗಗಳು, ರಾಜ್ಯ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮನ್ವಯದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ. ಇದು ಸುಗಮ ಕಾರ್ಯಾಚರಣೆ ಮತ್ತು ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುತ್ತದೆ. ಒಎಸ್ಒಪಿ ಅಡಿಯಲ್ಲಿ ಪ್ರದರ್ಶಿಸಲಾದ ಉತ್ಪನ್ನಗಳು ಪ್ರತಿ ಪ್ರದೇಶದ ವಿಶಿಷ್ಟ ಗುರುತನ್ನು ಪ್ರತಿಬಿಂಬಿಸುತ್ತವೆ. ಉದಾಹರಣೆಗೆ, ತಮಿಳುನಾಡಿನ ತೆಂಕಸಿ ಜಂಕ್ಷನ್ನಲ್ಲಿ ಅತ್ಯಂತ ನಾಜೂಕಾಗಿ ತಯಾರಿಸಿದ ಬೆತ್ತದ ಉತ್ಪನ್ನಗಳು ಸ್ಥಳೀಯ ಕೌಶಲ ಮತ್ತು ಕರಕುಶಲತೆಯನ್ನು ಎತ್ತಿ ತೋರಿಸುತ್ತವೆ. ಹಾಗೆಯೇ ಪಾಟ್ನಾ ರೈಲ್ವೆ ನಿಲ್ದಾಣಗಳಲ್ಲಿನ ಮಳಿಗೆಯಲ್ಲಿ ವಿಶ್ವ ಪ್ರಸಿದ್ಧ ಮಧುಬನಿ ವರ್ಣಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಇದು ಸ್ಥಳೀಯ ಕಲಾವಿದರ ಈ ಸಾಂಪ್ರದಾಯಿಕ ಕಲೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಉತ್ತಮ ವೇದಿಕೆಯನ್ನು ಒದಗಿಸಿದೆ. ಒಳಗೊಳ್ಳುವಿಕೆಯ ಮೇಲೆ ಗಮನಹರಿಸಿರುವ ಒಎಸ್ಒಪಿ ಯೋಜನೆಯು ಕುಶಲಕರ್ಮಿಗಳು, ನೇಕಾರರು, ರೈತರು ಮತ್ತು ಅದರಲ್ಲೂ ವಿಶೇಷವಾಗಿ ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಆದ್ಯತೆ ನೀಡುತ್ತದೆ. ಔಪಚಾರಿಕ ಮಾರುಕಟ್ಟೆಗಳ ಲಭ್ಯತೆ ಇಲ್ಲದವರನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಾಂಸ್ಥಿಕ ಸಮನ್ವಯದ ಮೂಲಕ ಬೆಂಬಲ ನೀಡುವ ಮೂಲಕ ಈ ಯೋಜನೆಯು ತಳಮಟ್ಟದ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಜೀವನೋಪಾಯವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವಿಶಾಲವಾದ ಗ್ರಾಹಕ ಬಳಗದೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಒಎಸ್ಒಪಿ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಸ್ಥಳೀಯ ಉತ್ಪನ್ನಗಳನ್ನು ನೆನಪಿನ ಕಾಣಿಕೆಗಳಾಗಿ ಖರೀದಿಸಲು ಅವಕಾಶ ನೀಡುತ್ತವೆ. ಇದು ಪ್ರತಿ ರಾಜ್ಯದ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಆರ್ಥಿಕ ಗುರುತನ್ನು ಪ್ರತಿಬಿಂಬಿಸುವುದಲ್ಲದೆ ತಳಮಟ್ಟದ ಜನರ ಜೀವನೋಪಾಯಕ್ಕೆ ಆಸರೆಯಾಗುತ್ತಿದೆ. ಪಶ್ಚಿಮ ಬಂಗಾಳದ ಅಸನ್ಸೋಲ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 4 ಒಎಸ್ಒಪಿ ಮಳಿಗೆಯು ಕೈಮಗ್ಗದ ಬ್ಯಾಗ್ಗಳು, ಕೈಯಿಂದ ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದೆ. ಚೆನ್ನೈನ ಮೂರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ರೈಲ್ವೆ ನಿಲ್ದಾಣದಲ್ಲಿರುವ ಮಳಿಗೆಯೊಂದು ರಾಜ್ಯದ ಶ್ರೀಮಂತ ಜವಳಿ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಹತ್ತಿ ಕೈಮಗ್ಗ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತವೆ. ಈ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಕೈಮಗ್ಗದ ವಸ್ತುಗಳನ್ನು ಸುಲಭವಾಗಿ ಖರೀದಿಸಲು ಅವಕಾಶ ಮಾಡಿಕೊಡುವುದಲ್ಲದೆ ಸ್ಥಳೀಯ ನೇಕಾರರಿಗೆ ಆರ್ಥಿಕ ಬೆಂಬಲವನ್ನು ನೀಡುತ್ತಿವೆ. ಅದರ ಸಮೀಪದಲ್ಲಿಯೇ ಇರುವ ಅತ್ತರ್ ಸುಗಂಧ ದ್ರವ್ಯ ಮಳಿಗೆಯು ಸಾಂಪ್ರದಾಯಿಕ ಸುಗಂಧಗಳನ್ನು ಪ್ರವಾಸಿಗರಿಗೆ ಪರಿಚಯಿಸುತ್ತಿದೆ. ಒಡಿಶಾದ ಬಲಾಂಗೀರ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮದ ಅಡಿಯಲ್ಲಿ ಸ್ಥಾಪಿಸಲಾದ ಸಣ್ಣ ಆಟಿಕೆಗಳ ಮಳಿಗೆಯು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಅರ್ಥಪೂರ್ಣ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ವೈವಿಧ್ಯಮಯ ಬಣ್ಣ ಬಣ್ಣದ ಕೈಯಿಂದ ತಯಾರಿಸಿದ ಬೊಂಬೆಗಳನ್ನು ಪ್ರದರ್ಶಿಸುವ ಈ ಮಳಿಗೆಯು ಸ್ಥಳೀಯ ಸಮುದಾಯಗಳ, ವಿಶೇಷವಾಗಿ ಸ್ವಸಹಾಯ ಗುಂಪುಗಳೊಂದಿಗೆ ಗುರುತಿಸಿಕೊಂಡಿರುವ ಮಹಿಳೆಯರ ಸೃಜನಶೀಲತೆ ಮತ್ತು ಕೌಶಲವನ್ನು ಪ್ರತಿಬಿಂಬಿಸುತ್ತದೆ. ಈ ಮಹಿಳೆಯರು ಈಗ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ವಿಶಾಲ ಮಾರುಕಟ್ಟೆಗೆ ತರಲು ಶಕ್ತರಾಗಿದ್ದಾರೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವು ವಿಸ್ತರಣೆಗೊಳ್ಳುತ್ತಾ ಸಾಗಿದಂತೆ ರಾಷ್ಟೀಯ ವೇದಿಕೆಗಳ ಮೂಲಕ ಸ್ಥಳೀಯ ಪ್ರತಿಭೆಗಳನ್ನು ಹೇಗೆ ಉತ್ತೇಜಿಸಬಹುದು ಎಂಬುದಕ್ಕೆ ಪ್ರಬಲ ಉದಾಹರಣೆಯಾಗಿ ನಿಲ್ಲುತ್ತದೆ. ಇದರಿಂದ ಭಾರತದ ಶ್ರೀಮಂತ ಪರಂಪರೆಯು ಅದರ ಉಗಮಸ್ಥಾನವನ್ನು ಮೀರಿ ದೂರದವರೆಗೆ ಪಸರಿಸುವುದನ್ನು ಇದು ಖಚಿತಪಡಿಸುತ್ತದೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಕುರಿತ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.

ಆಕಾಶವಾಣಿ ಅವಲೋಕನ ವಿಷಯ ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಬರೆದವರು ಸಂತೋಷ್ ಓದುತ್ತಿರುವವರು ಸುಗುಣ ಸತೀಶ್

0: ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗಿದೆ ಸ್ಟುಡಿಯೋದಲ್ಲಿ 6:35 ಇದೀಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಸೇವಾ ಮಾಹಿತಿ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಬಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.
1: ಬಾಯಿಸು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ.

0: ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಭಾರೀ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ ವಾರ್ತೆಗಳ ವಿವರ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು ಎರಡು ಪದ್ಮವಿಭೂಷಣ ಏಳು ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ 2028ರ ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಜುಲೈ 2ನೇ ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು ಕೇಂದ್ರ ಸರ್ಕಾರದ ಸಚಿವಾಲಯಗಳು ರಾಜ್ಯ ಸರ್ಕಾರದ ಇಲಾಖೆಗಳು ಸಂಶೋಧನಾ ಸಂಸ್ಥೆಗಳು ಸಾರ್ವಜನಿಕ ವಲಯದ ಸಂಸ್ಥೆಗಳು ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಕಳೆದ ವರ್ಷದಂತೆ ಈ ಸಲವು ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನು ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು, ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು, ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ, ರಾಷ್ಟಕ್ಕೆ ಮಾದರಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ನಿಮಿಷಕ್ಕೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು.

0: ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಹಳಬುದರ ಗ್ರಾಮದ ಕೃಷಿಕ HS ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆಯನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ.
3: SGM ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
4: ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ June 27 ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ, SKP ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844500009 ಹಾಗೆ ಕಲ್ಪೇಶ್ ಜೈನ್ ಅವರ ಮೊಬೈಲ್ ಸಂಖ್ಯೆ 9886393967 ಕರೆ ಮಾಡಿ.
2: ಇದೀಗ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳೋಣ. ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಹಳಬುದರ ಗ್ರಾಮದ ಕೃಷಿಕ HS ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ UM ಮರುಳಸಿದ್ದೇಶ್.
5: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಹಳಬುದರ ಗ್ರಾಮದ HS ಗಿರಿಕುಮಾರ್ ಅವ್ರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳೀತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ.

0: ನಮಸ್ಕಾರ ಗಿರಿಕುಮಾರ್ ಅವರೇ.
1: ನಮಸ್ಕಾರ ಸರ್.
0: ಗಿರಿಕುಮಾರ್ ಅವರೇ ಹೇಳಿ, ಈ ಅಡಿಕೆ ಕೃಷಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ?
1: ಸುಮಾರು ಅಂದ್ರೆ ಈಗೆಲ್ಲ 25 ವರ್ಷ ಆಯ್ತು ಸರ್ ಅಡಿಕೆ ಬೆಳೆ ಮಾಡಕತ್ತಿ. ಅದರಲ್ಲಿ ಮೆಣಸಿನ ಕಾಳು ಹಾಕಿದ್ವಿ. ಮೆಣಸಿನ ಕಾಳು ಹಾಕಿದಾಗ ಅದು ಒಳ್ಳೆ ನಮಗೆ ಚೆನ್ನಾಗಿ ಲಾಭದಾಯಕ ಆಗಿದೆ.
0: ಮೆಣಸು
1: ಕಾಳು ಮೆಣಸು ಸರ್, ಕಾಳು ಮೆಣಸಿನಲ್ಲಿ ಮಾಡಿದಷ್ಟು ಬಹಳ ಅನುಕೂಲ ಇದೆ ಸರ್, ಅಡಿಕೆನು ಇಳುವರಿ ಬರ್ತದೆ ಬಹಳ ಚೆನ್ನಾಗಿದೆ.
0: ಈಗ ಯಾಕೆ ಅನಿಸ್ತು ನಿಮಗೆ ಅಡಿಕೆ ಒಳಗಡೆ ಮಿಶ್ರ ಬೆಳೆಯಾಗಿ ಬರೀ ಕಾಳು ಮೆಣಸು ಅಷ್ಟೇ ಬೆಳಿಬೇಕು ಅಂತ?
1: ಈಗ ಅಡಿಕೆ ಒಂದೇ ನಮಗೆ ಲಾಭದಾಯಕ ಆಗ್ತತೆ ಅಂತ ನಾವು ಒಂದೇ ತಿಳ್ಕೊಂಡ್ರೆ ಇನ್ನೊಂದು

0: ನಾವು ಕೋಡಿ ರಂಗನಹಳ್ಳಿ ಐತಿ ಸರ್, ಈ ಗೋಟ್ ತಗೊಂಬಂದು ಆರು ಇದು ನಾವು ಸಸಿ ಮಾಡಿ ಹಾಕಿದ್ವಿ ಸರ್.
1: ಯಾಕೆ ನೀವು ನೇರವಾಗಿ ಸಸಿ ತರಲಿಲ್ಲ?
0: ಇಲ್ಲ ಸರ್, ತರಲಿಲ್ಲ ಸರ್.
1: ಯಾಕೆ ಗೋಟನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
0: ನಾವು ಗೋಟ್ ನಾವು ಒಳ್ಳೆ ಮರದಲ್ಲಿ ಚೆನ್ನಾಗಿ ಸಿಗ್ತಾವಂತ ಅಂದು ಆಯ್ಕೆ ಮಾಡ್ಕೊಂಡು ತಗೊಂಬಂದು ಹಾಕಿದ್ವಿ ಸರ್.
1: ಗೋಡ್ ತಗೊಂಬಂದು ಹೆಂಗ್ ಸಸಿ ಮಾಡ್ಕೊಂಡ್ರೆ ನೀವು?
0: ಸಸಿ ಅಂದ್ರೆ ಭೂಮಿ ಒಳಗೆ ನಾವು ಒಂದ್ ಅರ್ಧ ಅಡಿಗೊಂದು ಅರ್ಧ ಅಡಿಗೊಂದು ಹಾಕಿ ನಾವು ಅದನ್ನ ಕ್ಲೀನ್ ಆಗೆಲ್ಲ ಸ್ವಚ್ಛ ಮಾಡಿ ಆ ಗೋಟು ಮೊಳಕೆ ಬರಂಗ್ ಮಾಡಿ ಅದನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಹುಲ್ಲು ಇಲ್ದಂಗೆ ನೋಡ್ಕೊಂಡು ಚೆನ್ನಾಗಿ ಸಸಿ ಬಂದ್ಮೇಲೆ ಆಮೇಲೆ ಒಂದ್ ವರ್ಷ ಬಿಟ್ಟ ಮೇಲೆ ನಾವು ಹೊಲಕ್ಕೆ ನಾಟಿ ಮಾಡಿದ್ವಿ.
1: ಈಗ ಪಾಕೆಟ್ ನಲ್ಲಿ ಏನ್ ಸಾಕ್ಲಿಲ್ಲ ನೀವು?
0: ಇಲ್ಲ ಸರ್, ಪಾಕೆಟ್ ಏನ ಹಾಕಿದ್ದಿಲ್ಲ.
1: ಈಗೆಲ್ಲ ಪಾಕೆಟ್ ನ ಸಸಿ ಸಾಕ್ತದಾರಪ್ಪ?
0: ಇತ್ತೀಚೆಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ಕೆ ಇದಕ್ಕಾಕತಿ ಅನುಕೂಲ ಆಕತಿ ಅಂತ ಅಂದು ಹಾಗಾಗಿ ಪಾಕೆಟ್ ನಲ್ಲಿ ಮಾಡ್ತದಾರ ಸರ್.
1: ಈಗ ನಿಮ್ಮ ಜಮೀನಲ್ಲಿ ಹಾಕಿ ನಿಮ್ ಜಮೀನಲ್ಲೇ ಕಿತ್ತು ನಾವು ನಾಟಿ ಮಾಡ್ಬೇಕಂತಂದ್ರೆ ಗೆಪ್ಪೆ ಸಸಿನೇ ಪಾಡ ಅಂತೀರ?
0: ಗೆಪ್ಪೆ ಸಸಿನೇ ಪಾಡ ಸರ್.
1: ಈಗ ಗೆಪ್ಪೆ ಸಸಿ ಅಂತಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಒಯ್ಯಕ್ ಆಗಲ್ವಾ?
0: ಆಗ್ತದ ಸರ್. ಅದರಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಜೇಡಿ ಮಣ್ಣಿದ್ದು ಕ್ಲೀನ್ ಆಗಿ ಉಂಡೆ ಕಟ್ಟಿ ಇದು ಮಾಡಿದ್ರೆ ಆಕತ್ ಸರ್ ಅದು. ಈಗ ಕೆಲವು ಏನ್ ಮಾಡ್ತಾರಂದ್ರೆ ಅದು ಮಣ್ಣು ಕಟ್ಟಕ್ಕೆ ಜೇಡಿ ಮಣ್ಣು ಇರಲ್ಲ, ಉದುರು ಮಣ್ಣು ಆಗಿಬಿಡ್ತೈತಿ, ಹಂಗಾಗಿ ತೆಳ ಕುದುರ್ತಂತ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈಗ ಪಾಕೆಟ್ ನೊಳಗಿದ್ರೆ ಎಲ್ಲಿ ಕ್ಲೀನ್ ಆಗಿ ಉದುರಲ್ಲ ಇದು ಮಾಡಲ್ಲ ಅಂತ ಅಂದು ಪಾಕೆಟ್ ನಲ್ಲಿ ಸಸಿ ಮಾಡ್ತಾರೆ.
1: ಈಗ ಪಾಕೆಟ್ ಸಸಿ ಮಾಡದೆ ಉತ್ತಮ ಅಂತ ಹೇಳಿ ಈಗ ಎಲ್ಲ ಪಾಕೆಟ್ ಸಸಿಗಳು ಮಾಡ್ತಾ
0: ಇದ್ದಾರೆ. ಪಾಕೆಟ್ ಸಸಿನೇ ಮಾಡ್ತಾರೆ.
1: ಈಗ ಗೋಟ್ ಅಂತಂದ್ರೆ ಸಾಮಾನ್ಯವಾಗಿ ಹಳೆ ಮರದ ಗೋಟನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಬೀಜದ ಸಸಿಗೆ. ನೀವು ಎಷ್ಟು ವರ್ಷದ ಒಂದು ಮರವನ್ನ ಆಯ್ಕೆ ಮಾಡ್ಕೊಂಡ್ರೆ?
0: ಹೆಚ್ಚು ಕಮ್ಮಿ ಒಂದ 40-45 ವರ್ಷ ಇರ್ಬೇಕು ಸರ್ ಗೋಟು. ಹಂಗಾದ್ರೆ ಒಳ್ಳೆ ಚೆನ್ನಾಗಿ ಒಂದು ಫಲವತ್ತತೆ ಆಗ್ಲಿ ಇದಾಗ್ಲಿ ಬರ್ತದ.
1: ಈಗ ಎಳೆ ಮರದ ಗೋಟುಗಳು ಅಷ್ಟು ಸೂಕ್ತ ಅಲ್ಲ ಅಂತ?
0: ಇಲ್ಲ ಸರ್, ಎಳೆ ಮರದ ಗೋಟ ಬರ್ತದ ಸರ್. ಸಸಿ ಇನ್ನಿನ್ ಎಂತ ಸಣ್ಣವು ಇದರಲ್ಲಿ ಹಾಕಿದ್ರು ಗೋಟ್ ಬರ್ತದ ಸರ್. ಅದು ಆಮೇಲೆ ಸಸಿ ಬೆಳೆದ ಮೇಲೆ ಇಳುವರಿ ನಮಗೆ ಸಿಗಲ್ಲ ಸರ್, ಆಮೇಲೆ ಫಸಲು ಬಿಡಲ್ಲ ಸರ್. ಅದು ಹಂಗೆ
1: ಅಂದ್ರೆ ಮುಂದೆ ನಮಗೆ ನಿರೀಕ್ಷೆ ಮಟ್ಟದಷ್ಟು ಇಳುವರಿ ಬರಲ್ಲ ಅಂತೀರ?
0: ಈ ಬರಲ್ಲ ಸರ್. ಕೆಲವ್ರು ಎಷ್ಟೋ ಜನ ಸಸಿ ಸಣ್ಣ ಗಿಡದವು ಹಾಕಿ ಎಷ್ಟೋ ಮರಗಳನ್ನ ತೆಗೆದು ಮತ್ತೆ ಬೇರೆ ಕಡೆಯಿಂದ ನಾಟಿ ಮಾಡಿದಾರೆ ಸರ್.
1: ಪ್ರಾರಂಭದಲ್ಲೇ ಸಸಿಗಳ ಆಯ್ಕೆ ಉತ್ತಮವಾಗಿರ್ಬೇಕು ಅಂತ ಹೇಳಿ
0: ಸರ್. ಒಳ್ಳೆ ಗೋಟ್ ಆಗ್ಲಿ ನಾವು ಆಯ್ಕೆ ಮಾಡ್ಕೊಂಡಷ್ಟು ನಮಗೆ ಇಳುವರಿ, ನಮಗೆ ಚೆನ್ನಾಗಿ ನೋಡ್ಕೊಂಡಷ್ಟು ಇಳುವರಿ ಚೆನ್ನಾಗ್ ಬರ್ತ ಸರ್.
1: ಈಗೆಲ್ಲ ನೀವು ಸಸಿ ನಿಮ್ಮಲ್ಲೇ ಸಾಕಾಣಿಕೆ ಮಾಡಿದ್ರ? ಸಸಿ ಬಂದ್ಮೇಲೆ ನೀವು ಈಗ ತಮ್ಮ ಜಮೀನಲ್ಲಿ ನಾಟಿ ಮಾಡ್ಬೇಕಾದ್ರೆ ಏನೇನೊಂದು ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ
0: ನೋಡಿ ಸರ್? ಹೊಲ ಎಲ್ಲ ಸ್ವಚ್ಛ ಮಾಡಿ ಹುಲ್ಲು ಇಲ್ದಂಗೆ ಕ್ಲೀನ್ ಆಗಿ ಅದಕ್ಕೆ ನಾವು ಗುಣಿಗೆ ಏನಾರ ನಾವು ಬೇರೆದು ಏನಾರ ಹಾಕಿ ಹಾಕ್ಬೋದು ಸರ್ ಅದಕ್ಕೆ. ಇಲ್ಲ ಅಂದ್ರೆ ಭೂಮಿ ಚೆನ್ನಾಗಿತ್ತು ಅಂದ್ರೆ ಅದೇ ಸಸಿನೇ ಹಂಗೆ ಇಟ್ಟರು ನಡೀತ ಸರ್.
1: ಈಗ ತಳಗೊಬ್ಬರವಾಗಿ ಬೇರೆ ಕಡೆಯಿಂದ ಮಣ್ಣು ಹಾಕುವಂಥದ್ದು, ಕೊಟ್ಟಿಗೆ ಗೊಬ್ಬರ ಹಾಕುವಂಥದ್ದು ಇದನ್ನ ಮಾಡಲಿಲ್ಲ ನೀವು?
0: ಇಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಏನು ಹಾಕಿಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಹಾಕ್ಲಿಲ್ಲದ್ರು ನಮ್ಮ ಗಿಡ ಚೆನ್ನಾಗ್ ಬಂದವ ಸರ್. ಭೂಮಿ ಚೆನ್ನಾಗೆ ಫಲಮತೆ ಇರೋದ್ರಿಂದನ ಚೆನ್ನಾಗ್ ಬಂದದ.
1: ಈಗೆಲ್ಲ ಯಾವ ಮಣ್ಣಿಂದ ಕೊಟ್ಟಿದೆ ನಿಮ್ಮ ಭೂಮಿ?
0: ನಮ್ಮ ಭೂಮಿ ಒಂಥರ ಮಳಲು ಮಿಶ್ರಿತವಾಗಿ ಐತ್ ಸರ್.
1: ಈಗೆಲ್ಲ ರೈತರು ನೋಡಿದ್ರೆ ಅಡಿಕೆ ಹಾಕತ್ತಿನ ಮುಂಚಿತವಾಗಿ ಸಾಕಷ್ಟು ಕೆರೆ ಮಣ್ಣನ್ನ ಕೊಡ್ತಾರೆ ಭೂಮಿಗೆ. ಅಂದ್ರೆ ನೀವು ಅಡಿಕೆ ನಾಟಿ ಮಾಡ್ಬೇಕಾದ್ರೆ ಆತರ ಮಾಡ್ಲಿಲ್ಲ?
0: ಇಲ್ಲ ಸರ್, ನಾವು ಮಣ್ಣೇ ಒಡೆದಿಲ್ಲ ಸರ್. ನಾವು ಹೇಳ್ಬೇಕಂದ್ರೆ
1: ಯಾಕೆ
0: ನಾವು ಮಣ್ಣಿಗೆ ಅದನ್ನು ಮಾಡೋದಕ್ಕಿಂತ ನಾ ದನಿಗೆ ಗೊಬ್ಬರ ಹಾಕಿದ್ರೆ ಇನ್ನು ಚೆನ್ನಾಗೆ ಅಂತ ಅಂದು ನಾ ದನಿಗೆ ಗೊಬ್ಬರನ ಇದು ಮಾಡಿದ್ವಿ ಸರ್.
1: ಈಗ ಮಣ್ಣು ಅಷ್ಟು ಸೂಕ್ತ ಅಲ್ಲ ಅಂತೀರ?
0: ಅಲ್ಲ ಸರ್, ಬೇರೆ ಕೆಲವರು ಈಗ ಮಣ್ಣು ನೋಡುದು ಕೆಲವು ರೋಗ ತಂದ್ಕೊಂತ ಇದ್ದಾರೆ ಸರ್. ಆಮೇಲೆ ಅತಿ ನೀರ್ ಕಮ್ಮಿ ಆಯ್ತು ಅಂದ್ರೆ ಆ ಮಣ್ಣು ಏರ್ಸಿದ್ದಕ್ಕೂ ಬೇರೆ ಮೇಲಿನ ಮಣ್ಣಿಗೆ ನೀರು ಹೋಗ್ತತಿ, ತೆಳಗಡೆ ಹೋಗಲ್ಲ ಸರ್. ಅವಾಗ ಗಿಡಕ್ಕೆ ಸಿಗಲ್ಲ ಹಸಿ. ಅವಾಗ ಏನಾಗ್ತತೆ ಅಂದ್ರೆ ತನ್ನಷ್ಟಿಗೆ ತಾನೇ ಗಿಡ ಡೌನ್ ಆಗಿ ಫಸ್ಲಿರೋದು ಹಳ್ಳೆಲ್ಲ ಉದುರಿ ಹೋಗ್ತದೆ ಸರ್.
1: ಈಗ ಯಾವ್ದಲ್ಲಿ ನಾಟಿ ಮಾಡಿದ್ರೆ ಅವತ್ತಿನ ಕಾಲದಲ್ಲಿ?
0: ಅವತ್ತಿನ ಕಾಲದಾಗ 8-9 ಮಾಡಿದ್ವಿ ಸರ್ ನಾವು, ಚೆನ್ನಾಗಿ ಇಳುವರಿ ಬಂದ.
1: ಈಗೆಲ್ಲ 7-8 ದಾಯಿ ಮಾಡ್ತಾರೆ, ಯಾವ್ದು ಸೂಕ್ತ ಅಂತೀರಾ
0: ಸರ್? 8-9 ಕರೆಕ್ಟ್ ಸರ್. ಈ ಇತ್ತೀಚೆಗೆ ಏನಾಗ್ಬಿಡುತ್ತೆ ಅಂದ್ರೆ ಜಮೀನ್ ಕಮ್ಮಿ ಆಗಿರೋದ್ರಿಂದ ನಾವು ಆದಾಯ ಜಾಸ್ತಿ ತಗೋಬೇಕು ಅಂತ ಅಂದು ಈಗ 7-9, 6-6 ಮಾಡ್ಕೊಡ್ತಾರೆ. ಅದು ಕೆಲವು ವರ್ಷಗಳೇ ಬರ್ತದ ಸರ್. ಆಮೇಲೆ ಮ್ಯಾಲಕ್ ಹೋಗ್ತಾ ಹೋಗ್ತಾ ಬಂದಾಗೆ ಇಳುವರಿ ಕಮ್ಮಿ ಆಗತ್ ಸರ್. ಫಲವತ್ತತೆ ಸುತ್ತಮುತ್ತ ಎಳ್ಕೋಬೇಕಲ್ ಸರ್. ಅದು ಈಗ ಇಕ್ಕಟ್ಟನಾಗಿದ್ರೆ ಅಷ್ಟೊಂದು ಫಲವತ್ತತೆ ಸಿಗಲ್ಲ. ಅದು ಈಗ ಒಂದ್ ಗಿಡಕ್ಕೆ ಸಿಗೋದು, ಎರಡು ಗಿಡಕ್ಕೆ ಅಷ್ಟೊಂದು ತಾಕತ್ ಮಾಡ್ಬೇಕಲ್ಲ. ತಾಕತ್ ಮಾಡಿದ್ರು ಒಂದಕ್ಕೊಂದು ಬೇರೆ ಆಗ್ತತಿ, ಅವ ಶಕ್ತಿ ಅದ್ರ ಕಡೆ ಸಿಗಲ್ಲ ಸರ್.
1: ಅಂದ್ರೆ ಆದಷ್ಟು 7-8 ದಯ ಮಾಡೋದು ಉತ್ತಮ.
0: 7-8 ಮಾಡೋದು ಉತ್ತಮ ಸರ್.
1: ಈಗೆಲ್ಲ ನೀವು ಪ್ರಾರಂಭದಲ್ಲಿ ಅಡಿಕೆ ನಾಟಿ ಮಾಡಿದ್ರಲ್ಲ, ಅದ್ರೊಳಗೆ ಏನ್ ಮಿಶ್ರ ಬೆಳೆ ಬೆಳೆದಿರ?
0: ಅದ್ರೊಳಗೆ ಮೆಣಸಿನ ಗಿಡ ಹಚ್ಚಿದ್ವಿ, ಟೊಮಾಟೊ ಹಚ್ಚಿದ್ವಿ, ಇವನ್ನೆಲ್ಲ ಬೆಳೆದ್ವಿ.
1: ತರಕಾರಿ ಬೆಳೆದಿವಿ?
0: ತರಕಾರಿ ಬೆಳೆದ್ವಿ.
1: ಈಗೆಲ್ಲ ಪ್ರಾರಂಭದಲ್ಲಿ ಅಡಿಕೆ ಒಳಗಡೆ ಇದನ್ನ ಹಾಕಿದ್ರೆ ಉತ್ತಮ ಅಂತ ಹೇಳ್ತಾರೆ, ಬಾಳೆನ?
0: ಬಾಳೆ ಹಾಕಿದ್ರೆ ಸರ್, ಬಾಳೆ ಹಾಕಿದ್ರೆ ಉತ್ತಮ ಸರ್. ಆದ್ರೆ ನೆಳ್ಳಿಗೆ ಬಾಳ ಹೈಟ್ ಜಾಸ್ತಿ ಹೋಗವಂತ ನಮ್
1: ಈಗ ನೆರಳಾದ್ರೆ ಬೇಗ ಉದ್ದ ಹೋಗ್ಬಿಡ್ತಾವ
0: ಸರ್, ಬೇಗ ಹೋಗ್ತಾವ ಸರ್. ನಾವು ಕೆಲವು ಕಡೆ ಎಲ್ಲ ನೋಡಿದೀವಿ ಸರ್. ಈಗ ಬಾಳೆಯಲ್ಲೇ ಹಾಕಿದಷ್ಟಿಗೆ ಏನ್ ಮಾಡ್ತದ ಅಂದ್ರೆ ಅದು ತನು ಸಿಗ್ತತಿ. ತನು ಸಿಕ್ಕಾಗ ಏನ್ ಮಾಡ್ತದ ಅಂದ್ರೆ ಗಾಳಿನ ಅವಶ್ಯಕತೆ, ಬಿಸಿಲ ಅವಶ್ಯಕತೆ ಏನಿರಲ್ಲ. ಹಂಗಾಗಿ ಬೇಗ ಮ್ಯಾಲ ಹೋಗ್ತಾವ ಸರ್. ಈಗ ಹೆಚ್ಚು ಕಮ್ಮಿ ಒಂದ್ 4 ವರ್ಷಕ್ಕೆ ಬಿಡ ಅಂತ ಅದು

0: ಐದನೇ ಆರನೇ ವರ್ಷಕ್ಕೆ ಫಲ ಕೊಡ್ತದೆ ಸರ್ ಮ್ಯಾಕ್ ಹೋಗಿ.
1: ಹೈಟ್ ಜಾಸ್ತಿ ಬೆಳೆಯುತ್ತೆ,
0: ಹೈಟ್ ಜಾಸ್ತಿ ಬೆಳೀತದೆ.
1: ಅದೇನಂತಾರೆ ಈಗ ಗಣ್ಣು ಹತ್ತತ್ರ ಇದ್ರೆ ಉತ್ತಮ ಅಂತ ಹೇಳ್ತಾರೆ.
0: ಎಷ್ಟು ನಾವು ಚಿಕ್ಕ ಇರ್ತತೋ ಅಷ್ಟು ಗಿಡ ಚೆನ್ನಾಗಿ ಗಟ್ಟಿ ಬರ್ತತೆ, ಇಳುವರಿನೂ ಚೆನ್ನಾಗಿ ಮುಂದೆ ಬೇಗ ಹೊಡಿತದೆ.
1: ಈಗ ಮರದಲ್ಲಿ ಗಣ್ಣು ಹತ್ತತ್ರ ಇರ್ಬೇಕಂತಂದ್ರೆ ಯಾವ ರೀತಿ ನಾವು ಅಲ್ಲಿ ವಿಧಾನಗಳನ್ನು ಅಳವಡಿಸಿಕೊಳ್ಬೇಕು?
0: ವಿಧಾನ ಅಂದ್ರೆ ಸರ್ ನಾವು ನೀರ್ ಕಡಿಮೆ ಮಾಡ್ಬೇಕು. ಫಸ್ಟ್ಗೆ ಸ್ಟಾರ್ಟಿಂಗ್ ನಿಂದ ಏನೇ ಆಗಲಿ ಸರ್ಕಾರಿ ಗೊಬ್ಬರನೇ ಹಾಕಬಾರ್ದು, ದನಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಹಂಗಾಗಿ ಅಷ್ಟು ನಾವು ನೀರ್ ಸ್ವಲ್ಪ ಕಮ್ಮಿ ಕಮ್ಮಿ ಕೊಟ್ಕಂತ ಬಂದ್ರೆ ಅವಾಗ ಚಿಕ್ಕ ಚಿಕ್ಕ ಗಣ್ಣಿಗೆ ಬರ್ತದೆ ಸರ್. ನಾವು ನೀರೈತೆ ಅಂತ ಸಾಕಷ್ಟು ಕೊಟ್ಬಿಟ್ರೆ ಏನಾಗತ್ತಂದ್ರೆ ಸಂಪಾಗಿದಾಗ ಬಿಡ್ತದೆ, ಅದು ಬೇಗ ದೊಡ್ಡ ದೊಡ್ಡ ಗಣ್ಣಿ ಬಿಡ್ತದೆ ಸರ್.
1: ಈಗೆಲ್ಲ ಸಾಕಷ್ಟು ವರ್ಷದಿಂದ ಅಡಿಕೆ ಬೆಳೀತಾ ಇದ್ರಲ್ಲ, ಈಗ ಸಾಕಷ್ಟು ನಮಗೆ ಸಮಸ್ಯೆ ಅಂದ್ರೆ ಕಳೆಗಳ ಸಮಸ್ಯೆ.
0: ಕಳೆ ಸಮಸ್ಯೆ,
1: ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ?
0: ನಾವು ಕಳೆ ನಿರ್ವಹಣೆ ಮಾಡೋದಂದ್ರೆ ನಾವು ಬೇಕಾದಾಗ ಬಹಳ ಹುಲ್ಲಾಯ್ತು ಅಂದ್ರೆ ಒಂದ್ ಇಂಚ್ ಅಲ್ಲ ಎರಡ್ ಇಂಚ್ ಹಂಗೆ ನಾವು ಪಟ್ಲ ಹೊಡಿತೀವಿ ಅಷ್ಟೇ ಸರ್.
1: ಬಾಂಡ್ಲಿ ಅಂತ,
0: ಬಾಂಡ್ಲಿ ಸರ್. ನಾವು ಬಲರಾಮ್ ಆಗ್ಲಿ ಇದಾಗ್ಲಿ ಚೆನ್ನಾಗಿ ಹೊಡಿಬೇಕು ಅಂತಾರಲ್ಲ, ನಾವು ಆತರ ಹೊಡೆದಿಲ್ಲ ಸರ್.
1: ಈಗೆಲ್ಲ ಕೆಲವರೆಲ್ಲ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ.
0: ಇಲ್ಲ ಸರ್, ಅದರಿಂದ ಬಾರಿ ಡೇಂಜರ್ ಸರ್. ಭೂಮಿಯಲ್ಲಿ ಅದು ಹೊಡೆದಷ್ಟು ನಾವ್ ಹೆಂಗಾಕತ್ತಂದ್ರೆ ವಿಷಕಾರಿಯನ್ನ ನಾವು ಭೂಮಿಗೆ ಸೇರಿಸ್ದಂಗಾಕ ಸರ್. ಅವಾಗ ಏನಾಕತ್ತಂದ್ರೆ ಅದರಲ್ಲಿ ಫಲವತ್ತಂತ ಸಿಗೋದು ಗಿಡಕ್ಕೆ ಸಿಗಲ್ಲ ಸರ್. ಅವಾಗ ಏನ ಆಟೋಮೆಟಿಕ್ ಏನಾಕತ್ತೆ, ಭೂಮಿ ಸತ್ವಿಲ್ದಾಗೆ ಇಳುವರಿ ನನಗೆ ಬರಲ್ಲ, ಇದು ಬರಲ್ಲ ಅಂತ ನಾವು ಅಂತೀವಿ ಸರ್.
1: ಎರೆಹುಳು ಸಾಯ್ತಾವೆ,
0: ಎರೆಹುಳು ಸಾಯ್ತಾವ ಸರ್.
1: ಯಾವತ್ತು ಹೊಡೆಯಲ್ಲ ನೀವು ಕಳೆನಾಶಕ?
0: ಇಲ್ಲ ಸರ್, ನಾವೆಂದು ಹೊಡೆದೇ ಇಲ್ಲ ಸರ್.
1: ಏನಾದ್ರೂ ಹೊಲ ಉಳುಮೆ ಮಾಡೋದು ಅಷ್ಟೇ ನಿಮ್ಮ
0: ಅಷ್ಟೇ ಸರ್ ನಮ್ದು.
1: ಈಗೆಲ್ಲ ಬ್ರಷ್ ಕಟರ್ ತಂದು ಕೆಲವರೆಲ್ಲ ಕಳೆಗಳನ್ನೆಲ್ಲ ಕಟ್ ಮಾಡ್ತಾರೆ.
0: ನಾವು ಬ್ರಷ್ ಕಟರ್ ಇಲ್ದಂಗೆ ನಾವು ಕೂಲರ್ನ ಕರ್ಕೊಂಡು ನಾವು ಹಂಗೆ ಒಂಥರ ನೆಲದ ಹತ್ರ ಹಿಂಗೆ ಗಿಡ ಗಂಟೆ ಎಲ್ಲ ಕೊಯ್ಸಿ ನಾವು ಅಲ್ಲೇ
1: ಹಾಕ್ತೀವಿ, ಸಾವಿರಕ್ಕೆ
0: ಸಾವಿರಕ್ಕೆಂತ ಹೋಗ್ತೀವಿ
1: ಸರ್. ಅದು ಒಂಥರ ಪದ್ಧತಿ ಉತ್ತಮ ಅಲ್ವಾ?
0: ಹ್ಞೂ ಸರ್, ಅದು ಚೆನ್ನಾಗಿ ಸರ್. ಅದು ಒಂದು ಸ್ಟೆಪ್ ಮ್ಯಾಲಿದ್ದ ಗೊಬ್ಬರ ಬಿದ್ದಂಗಾಕ ಸರ್.
1: ಹಸಿರೆಲೆ ಗೊಬ್ಬರ,
0: ಹಸಿರೆಲೆ ಗೊಬ್ಬರ ಸರ್.
1: ಈಗ ಮತ್ತೆ ಈಗೆಲ್ಲ ಅದರೊಳಗಡೆ ಏನು ಬೆಳೆಯಕ್ ಆಗಲ್ಲ ಅಲ್ವಾ?
0: ಅದ್ರ ಒಳಗಡೆ ಏನು ಬೆಳೆಯಕಾಗಲ್ಲ ಸರ್. ಆತರ ಮಾಡಿದಾಗ ದೊಡ್ಡ ಗಿಡ ಆಗ್ತದಲ್ಲ ಸರ್, ಏನು ಇದು ಕಾಳುಮೆಣಸು ಇಂಥವು ಹಾಕ್ಯಬಹುದು.
1: ಅದೇ ಅದೇ, ಇಂಥ ದೊಡ್ಡ ಬೆಳೆಗಳು,
0: ದೊಡ್ಡ ಬೆಳೆಗಳು ಹಾಕ್ಯಬಹುದು. ಅದು ಮರದ ಮೇಲೆ ಹೋಗ್ತದಲ್ಲ ಸರ್, ಅದರಿಂದ ಚೆನ್ನಾಗಾಗ್ತದೆ ಸರ್.
1: ಈಗ ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ?
0: ನೀರು ಅಂದ್ರೆ ನಾವು ಡ್ರಿಪ್ ಸರ್, ಡ್ರಿಪ್ ಕಾತನ್ನು ಬಿಡತ್ ಸರ್. ಆಯ್ ನೀರು ನಾವೇನ್ ಬಿಡಲ್ಲ ಎಂದು.
1: ಈಗ ಬೇಸಿಗೆಯಲ್ಲೆಲ್ಲ ಆಯ್ ನೀರು ಬಿಟ್ರೆ ಉತ್ತಮ, ಇಳುವರಿ ಚೆನ್ನಾಗಿ ಬರುತ್ತೆ, ಒಂಬಳೆ ಚೆನ್ನಾಗಿ ಹೊಡಿತವೆ, ಕಾಯಿ ಅರಳು ಚೆನ್ನಾಗಿ ಕಟ್ಟುತ್ತೆ.
0: ಇಲ್ಲ ಸರ್, ಇದು ನಾವು ಡ್ರಿಪ್ ಎಷ್ಟು ಬಿಡ್ತೀವೋ ಭೂಮಿಗೆ ಅಷ್ಟು ತೇವಾಂಶ ಅದು ಮೇಲ್ಗಡೆ ಕಾಣಲ್ಲ, ಒಳಗಡೆ ಪೂರ್ತಿ ತೇವಾಂಶ ಹೇಳ್ಕಂತ ಸರ್. ಡ್ರಿಪ್ ಪೂರ್ತಿ ನಾವು ಒಳ್ಳೆ ನೀರು ಬಿಟ್ಟಾಗ ಏನಾಗತ್ತಂದ್ರೆ ನೀರಿನ ಮೇಲೆ ಉಸಿರಾಟಕ್ಕೆ ಸಿಗೋದು ಅದು ಒಂಥರ ಬ್ಲಾಕ್ ಆದಂಗೆ ಆಗತ್ತೆ. ಈ ಡ್ರಿಪ್ ನೀರಾದ್ರೆ ಯಾವತ್ತಿಗೂ ಮಿದು ಇರ್ತದೆ ಭೂಮಿ, ಅದು ಹಂಗಾಗಿ ಚೆನ್ನಾಗಿ ಬರ್ತದೆ.
1: ಈಗ ನೀರನ್ನ ಉಳಿತಾಯ ಮಾಡಬಹುದು ಅಲ್ವಾ?
0: ಸರ್, ನೀರು ಉಳಿತಾಯ ಮಾಡಬಹುದು ಅದರಲ್ಲಿ. ಈಗ ಆಯ್ ನೀರು ನಾವು ಬಿಟ್ಟುವೆ ಅಂದ್ರೆ ಬಹಳ ಐತೆ ಅಂದ್ರೆ ಒಂದ್ ದಿವಸಕ್ಕೆ ಒಂದ್ ಎಕರೆ ಕಟ್ಬೋದು. ಅದೇ ಒಂದ್ ಎಕರೆ ದಿನಕ್ಕೆ ಕಟ್ಟದ ಹೆಚ್ಚು ಕಮ್ಮಿ ಮೂರ್ ಎಕರೆ ಮೇಂಟೈನ್ ಮಾಡಬಹುದು
1: ಡ್ರಿಪ್ ಮೂಲಕ.
0: ಡ್ರಿಪ್ ಮುಖಾಂತರ
1: ನೀವು ಎಷ್ಟು ಎಕರೆ ಒಳಗಡೆ ಎಷ್ಟು ಗಿಡ ನಾಟಿ ಮಾಡಿದ್ರಿ?
0: ಈಗ ಹೆಚ್ಚು ಕಮ್ಮಿ ಹಳೆ ಗಿಡ ಒಂದು ಕಾಲ್ ಇತ್ತು ಸರ್, ಈಗ ಮತ್ತೆ ಒಂದ್ ಮೂರ್ ಎಕರೆ ಕಟ್ಟಿದೀವಿ ಸರ್.
1: ನಾಲ್ಕು ಕಾಲ್ ಎಕರೆ ಕಟ್ಟಿದ್ರಿ?
0: ನಾಲ್ಕು ಕಾಲ.
1: ಎಷ್ಟು ಗಿಡ ನಾಟಿ ಮಾಡಿದ್ರಿ?
0: ಎರಡು ಚಿಲ್ಲರ ಐತ್ ಸರ್.
1: ಈಗ ಒಟ್ಟಾರೆ ನಿಮ್ದು ಕೃಷಿ ಭೂಮಿ?
0: ಕೃಷಿ ಭೂಮಿ ಈಗ ಒಂದೆರಡಕ್ಕೆ ಬೇರೆ ಇದೆ ಸರ್. ಈಗ ತೋಟ ಮಾಡಿರೋದು ಇಲ್ಲಿ ನಾಲ್ಕು ಚಿಲ್ದ್ರ, ಇದು ಪೂರ್ತಿ ತೋಟನೇ ಮಾಡಿದೀವಿ ಸರ್.
1: ಓಹೋ, ನೀರಾವರಿ ತಗಿರೋಂಥ ಜಮೀನೆಲ್ಲ ಅಡಿಕೆನೇ ಮಾಡಿದ್ವಿ.
0: ಅಡಿಕೆ ಮಾಡಿದೀವಿ ಸರ್.
1: ಗಿರಿಕುಮಾರ್ ಅವರೇ, ಈಗ ಇರೋಂಥ ಜಮೀನಿಗೆ ಅಷ್ಟು ಅಡಿಕೆ ಕಟ್ಟಕ್ಕಂತ ಯಾಕನ್ನಿಸ್ತು? ಬೇರೆ ಬೇರೆ ಅಷ್ಟು ತೋಟಗಾರಿಕೆ ಬೆಳೆ ಮಾಡ್ಬೋದಾಯ್ತು
0: ಸರ್. ಈಗಿನ ಕೂಲಿ ಲೇಬರ್ಸ್ಗಳಿಗೆ ಭಾರಿ ಕಷ್ಟ ಎಲ್ಲ ಅನುಭವಿಸಿ ಈಗ ಅದಕ್ಕಿಂತ ಇದೇ ಉತ್ತಮ ಅಂತ ನಾವು ಮಾಡ್ಕೊಂಡು ಕಟ್ಟಿದೀವಿ ಸರ್.
1: ಮಾವು ಹಾಕಿದ್ರೆ ಅಷ್ಟೇನು ಲೇಬರ್ಸ್ ಬೇಕಾಗಲ್ಲವಾ?
0: ಈಗ ಸರ್ ಮಾವು ಅಂದ್ರೆ ನಮ್ ಕಡೆ ಎಲ್ಲ ಅಷ್ಟೊಂದು ಬರಲ್ಲ ಸರ್, ಹಂಗಾಗಿ ನಾವು ಮಾವಿಗೆ ಅಷ್ಟೊಂದು ಇದನ್ ಮಾಡ್ತಾ ಇಲ್ಲ.
1: ಈಗ ನಿಮ್ ಭಾಗದಲ್ಲಿ ಹಲಸನು ಸಹ ಬೆಳೀತಾ ಇದಾರೆ?
0: ಹಲಸು ಬೆಳೀತಾ ಇದಾರೆ.
1: ಮತ್ತೆ ಅದಕ್ಕೆ ಮನ್ಸು ಮಾಡ್ಲಿಲ್ಲ ನೀವು ಹಲಸು ಬೆಳಿಬೇಕು?
0: ಈಗ ಹಲಸು ಮಾಡ್ಬೇಕು ಅಂತ ಅಲ್ಲಿ ಒಂದ್ ಎರಡು ಎಕರೆ ಬೆದ್ಲೈತ ಸರ್. ಅದಕ್ಕೇನಿವಿ, ನಾವೇ ಸಸಿ ಕೊಡ್ತೀವಿ, ಅದನ್ನ ಬಂದು ಕಿತ್ಕೊಂಡು ನಾವೇ ಇದನ್ನ ಮಾಡ್ತೀವಿ ಅಂತಂದು ನಮ್ಮೂರಲ್ಲಿ ಒಂದ್ ಇಬ್ಬರಿಗೆ ಇದು ಮಾಡಿದ್ದಾರೆ.
1: ಒಪ್ಪಂದ ಕೃಷಿ
0: ಅದನ್ನ ಅವ್ರು ನೋಡ್ಕೊಂಡು ನಾವು ಮಾಡ್ಬೇಕು ಅಂತ ಮಾಡಿದೀವಿ ಸರ್.
1: ಈಗ ಹಲಸು ಲಾಭದಾಯಕ ಬೆಳೆ ಯಾವ್ದಾ? ಒಳ್ಳೆ ಹಣ್ಣಿನ ಬೆಳೆ ಅದು.
0: ಒಳ್ಳೆ ಬೆಳೆ ಸರ್, ನೀರಿನ ಆಶ್ರಯ ಏನು ಇಲ್ದಂಗೆ ಬೆಳೀತದ ಸರ್.
1: ಹೌದು, ಈಗ ಅಡಿಕೆಗೆ ಅಂತಂದ್ರೆ ಸಾಕಷ್ಟು ನೀರು ಬೇಕಾಗುತ್ತೆ.
0: ಬೇಕು ಸರ್, ಸಾಕಷ್ಟು ಬೇಕು ಸರ್.
1: ಮತ್ತೆ ಈ ವರ್ಷ ಎಲ್ಲ ಬೇಸಿಕ್ ನೀರು ಎಲ್ಲ ಆಯ್ತಾ ನಿಮಗೆ?
0: ಆಯ್ತು ಸರ್, ಅದ್ರಾಗೂ ತುರ್ತು ಪರಿಸ್ಥಿತಿ ಆಯ್ತು ಸರ್. ಅಷ್ಟೊತ್ತಿಗೆ ನಮಗೆ ಮಳೆ ಹಂಗ ಆತ್ಕಂತ ಸರ್, ಹಂಗಾಗಿ ನಮಗೆ ಸಂತೋಷ ಆಗೈತ್ ಸರ್.
1: ಈಗ ಎಲ್ಲರೂ ಒಂದ್ ಬೇಸಿಗೆಯಲ್ಲಿ ನೀರಿಲ್ಲಪ್ಪ ಅಂತಂದ್ರೆ ಅಡಿಕೆ ಗಿಡ ಬದುಕಿಸೋದು ಬಹಳ ಕಷ್ಟ ಅಲ್ವಾ?
0: ಬಹಳ ಕಷ್ಟ ಸರ್. ಈಗ ಅದಕ್ಕಾಗಿ ಏನ್ ಮಾಡಿದಾರೆ ಅಂದ್ರೆ ಈ ಕೃಷಿ ಹೊಂಡ ಅಂತ ಮಾಡಿದಾರೆ ಸರ್. ಈ ಕೃಷಿ ಹೊಂಡ ದೊಡ್ಡದಾಗ ಮಾಡ್ಕೊಂಡ್ರೆ ನಮ್ಮ ನೀರು ಸಂಗ್ರಹಣೆ ಮಾಡ್ಕೊಂಡು ಅದರಾಗಿದ್ರೆ ತೊಂದರೆ ಬಂದಾಗೆ ನಾವು ಅದರಿಂದ ನಾವು ಇದಕ್ಕೆ ಅಡಿಕೆ ಗಿಡಕ್ಕೆ ನಾವು ಮೇಂಟೈನ್ ಮಾಡ್ಕೋಬಹುದು.
1: ಮಾಡಿಸಿದ್ರೆ ಇದನ್ನ ಕೃಷಿ ಹೊಂಡ?
0: ಕೃಷಿ ಹೊಂಡ ಮಾಡಿಸಿದ್ವಿ.
1: ಎಷ್ಟು ಅಳತೆ ಮಾಡಿಸಿದ್ರೆ ನೀವು?
0: ಒಂದು 50-60 ಮಾಡಿಸಿದೀವಿ ಸರ್.
1: ಈಗೆಲ್ಲ ಸಾಕಷ್ಟು ಕಡೆ ಈಗೆಲ್ಲ ನೋಡಪ್ಪ, ನಮ್ಮ ಜಮೀನಲ್ಲಿ ಕೃಷಿ ಹೊಂಡ ಮಾಡಿಸಿದ್ರೆ ಇಲ್ಲೆಲ್ಲ ನಮಗೆ ಲಾಸ್ ಆಗುತ್ತೆ, ಅಷ್ಟು ಜಮೀನು ಹೋಗುತ್ತೆ, ಇಷ್ಟು ಜಮೀನು ಹೋಗುತ್ತೆ ಅನ್ನುವಂಥ ಕಾಲದಲ್ಲಿ ಈಗ ಕೃಷಿ ಹೊಂಡ ಮಾಡಿಸ್ಬೇಕು.

0: ಯಾಕೆ ಮನ್ಸು ಮಾಡಿದ್ರ, ಯಾರು ಸಲಹೆ ಕೊಟ್ರು ನಿಮಗೆ?
1: ಈ ಕೃಷಿ ಹೊಂಡ ಮಾಡ್ಕೊಂಡ್ರೆ ಏನಕತ್ತ ಅಂದ್ರೆ, ನಮಗೆ ನೀರಿಲ್ದಾಗೆ ಸ್ವಲ್ಪ ನೀರು ಬಂದ್ರು ಎರಡು ದಿನ ಅಲ್ಲ ಮೂರು ದಿನ ಸ್ಟಾಕ್ ಮಾಡ್ಕೊಂಡ್ರೆ ನಾವು ಅದರಿಂದ ಒಂದೇ ಸಲ ಅಷ್ಟು ಗಿಡಕ್ಕೂ ನಾವು ಬಿಡಬಹುದು ಅಂತ ನಮ್ಗೆ ಅನುಕೂಲ ಆಯ್ತು.
0: ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಈಗ ನೀರಿಂದ ಈಗ ಸ್ವಲ್ಪ ನೀರಿದ್ದಾಗ ಬಿಟ್ರೆ ಅದೆಲ್ಲದಕ್ಕೂ ಬೇಗ ಅದು ಡ್ರಿಪ್ ಮುಖಾಂತರ ಒತ್ತಡ ಸಿಗಲ್ಲ. ಈಗ ನಾವು ಸ್ಟಾಕ್ ಮಾಡ್ಕೊಂಡು ಈಗ ನೀರನ್ನ ಬಿಟ್ಟಾಗ ಈಗ ಸಾಕಷ್ಟು ಫೋರ್ಸ್ ನೀರ್ ಹೋಗುತ್ತೆ,
1: ಫೋರ್ಸ್ ಹೋಗುತ್ತೆ, ಬೇಗ ಒಂದ್ ಸ್ವಲ್ಪ ಅಡಾರ ನೆನೀತದೆ ಅದು, ಹಂಗಾಗಿ ಗಿಡಕ್ಕೆ ತಂಪು ಸಿಗ್ತದೆ.
0: ನಿಮ್ಮಲ್ಲಿ ಕೃಷಿ ಹೊಂಡ ಐತಿ ಅಂತ ಹೇಳಿದ್ರ, ಈಗ ಎಲ್ಲೋ ಒಂದ್ ಕಡೆ ಮಳೆಗಾಲದಲ್ಲಿ ಈಗ ಮೀನು ಕೃಷಿ ಮಾಡಕ್ ಅವಕಾಶ ಇದೆಯಲ್ವಾ?
1: ಹ್ಞೂ ಸರ್, ಐತೆ.
0: ಮಾಡ್ತಾ ಇದ್ರೆ ಮೀನು ಕೃಷಿ ಏನಾದ್ರು?
1: ಇಲ್ಲ ಸರ್, ಅದು ಮಾಡತ್ತೆ. ಅದು ಯಾಕೆ ಅಂದ್ರೆ ನಮಗೆ ಅಲ್ಲಿ ಸಂದೇಹ ಆಗತ್ತೆ ಸರ್, ಈಗ ಹಂಗಾಗಿ ಆ ಕಡೆ ಈ ಕಡೆ ಎಲ್ಲ ಇದು ಬರ್ತಾವ ಅಂತ ಅಂದು ನಾವ್ ಅದನ್ನ ಮಾಡಿಲ್ಲ ಸರ್. ಮಾಡ್ಬೇಕು ಅಂತ ಮಾಡಿದೀವಿ, ಈಗ ನೋಡ್ಬೇಕು.
0: ಸಾಕಷ್ಟು ಕಡೆ ಈಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈಗ ಮೀನು ಕೃಷಿ ಬಗ್ಗೆ ಸಾಕಷ್ಟು ತರಬೇತಿ ಕೊಡ್ತಾರಲ್ವಾ?
1: ತರಬೇತಿ ಕೊಡ್ತಾರೆ.
0: ಈಗ ಅಲ್ಲೆಲ್ಲ ಹೋಗಿ ನೀವು ತಗೊಂಡ್ರೆ ಈಗ ನೋಡ್ರಿ, ನಿಮಗೆ ನೀರಿದ್ದಾಗ ಈಗ ನೀರು ಸುಮ್ಮನೆ ಅದನ್ನ ಫೋಲ್ ಮಾಡೋದು ಬೇಡ, ಅದ್ರ ಎಲ್ಲೋ ಒಂದ್ ಕಡೆ ಈಗ ಮೀನ್ ತಂದು ಮರಿ ತಂದು ಬಿಟ್ರೆ ನಿಮಗೆ ಎರಡ್ ಮೂರು ತಿಂಗಳಿಗೆ ಆದಾಯ ಸಿಗುತ್ತಲ್ವಾ?
1: ಸಿಗ್ತದೆ. ಈಗ ಅದು ಅಂದ್ರೆ ಸರ್, ನಾವು ಈಗ ಅದ್ರ ಕಡೆನೆ ಗಮನ ಇರ್ಬೇಕು. ಅಲ್ಲಿ ಈಗ ಆ ಕಡೆ ಈ ಕಡೆ ದನ ಕರುಗಳು ಅವರು ಇವರು ಎಲ್ಲ ಈ ಬೇರೆ ಬೇರೆ ಕಡೆಯಿಂದ ಬರ್ತಾರಂತಂದು ನಾವು ಅದನ್ನ ಬಿಡ್ತಾ ಇಲ್ಲ ಮೀನಿನ ಸಾಕಾಣಿಕೆ. ಅದು ಚೆನ್ನಾಗೈತೆ, ಲಾಭದಾಯಕ ಐತಿ. ಆದ್ರೂ ನಾವು ಅದನ್ನ ತಟ್ಟಿ ತರ ಮಾಡಿದ್ರೆ ಇನ್ನು ಬಹಳ ಬೆಸ್ಟ್ ಅದು ಮಾಡಕ್.
0: ಎಲ್ಲ ಸುತ್ತಲೂ ತಂತಿ ಬೇಲಿ ಮಾಡಿ ಮಾಡಕ್ ಅವಕಾಶ ಇದೆ ಅಲ್ವಾ?
1: ಇದೆ.
0: ಈಗ ಅಡಿಕೆ ಅಂತಂದ್ರೆ ಅಡಿಕೆಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀರಾ? ವರ್ಷದಲ್ಲಿ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ, ಈಗ ನಿಮ್ಮವೆಲ್ಲ ಫಲಕ್ ಬಂದಿದ್ದಾವೆ. ಈಗ ಯಾವ ಟೈಮ್ನಲ್ಲಿ ಏನೇನ್ ಪೋಷಕಾಂಶಗಳನ್ನ ಕೊಡ್ತೀರಾ, ಇದ್ರ ಬಗ್ಗೆ ಹೇಳಿ.
1: ನಾವು ದನಿನ ಗೊಬ್ಬರ ಜೀವಾಮೃತ ಮಾಡಿ ಜೀವಾಮೃತ ಆಗ್ತಾ ಇದೀವಿ ಸರ್. ಅದರಿಂದ ಒಳ್ಳೆ ಚೆನ್ನಾಗಿ ನಮಗೆ ಗಿಡ ಚೆನ್ನಾಗಿ ಬಂದವ ಸರ್.
0: ಈಗ ನಿಮ್ಮ ಅಡಿಕೆ ತೋಟದಲ್ಲಿ ಏನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ?
1: ಇಲ್ಲ ಸರ್, ಮಾಡಿಸಿಲ್ಲ ಸರ್.
0: ಮಾಡಿಸ್ಬೇಕಪ್ಪ, ಎಲ್ಲ ಒಂದ್ ಕಡೆ ನಿಮಗೆ ಮಾಡಿಸಿದ್ರೆ ನಿಮ್ ಮಣ್ಣಿನಲ್ಲಿ ಏನ್ ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತಲ್ವಾ?
1: ಒಂದ್ಸಲಿ ಹಿಂಗೆ ತಗೊಂಡೋಯ್ದ್ರಿ ಸರ್, ಗೌರ್ಮೆಂಟ್ ಇದ್ರವ್ರು ಬಂದಿದ್ರು, ನಿಮಗೆ ಫೋನ್ ಮಾಡಿ ಹೇಳ್ತೀವಿ ನಿಮ್ ಮಣ್ಣಿನಲ್ಲಿ ಏನೈತಿ ಏನಿಲ್ಲ ಅಂತ. ಮತ್ತ ಅವ್ರು ನಮ್ಗೇನು ರಿಪೋರ್ಟ್ ಕೊಡ್ಲಿಲ್ಲ, ಬರ್ಲೇ ಇಲ್ಲ ಸರ್ ಅವರು.
0: ಈಗ ನಿಮ್ಮ ತೋಟದಲ್ಲಿ ಯಾವ ಟೈಪ್ ಮಣ್ಣು ತೆಗಿಬೇಕಂತ ಹೇಳಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ. ಈಗ ಸಾಕಷ್ಟು ಕಡೆ ಇದ್ದಾವೆ ಮಣ್ಣು ಪರೀಕ್ಷಾ ಕೇಂದ್ರಗಳು ಅಲ್ವಾ? ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲೇ ಇದೆ. ಈಗೆಲ್ಲ ನಿಮಗೆ ಭರಮಸಾಗರ ಹತ್ರ ಆಗುತ್ತಂದ್ರೆ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ, ಅಲ್ಲೆಲ್ಲ ಮಾಹಿತಿ ತಗೊಂಡು ನೀವು ಇದ್ರ ಸದುಪಯೋಗ ಮಾಡಿಕೊಳ್ಬಹುದಲ್ವಾ?
1: ಮಾಡ್ಕೋಬಹುದು ಸರ್.
0: ಈಗ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಈಗ ರಾಸಾಯನಿಕ ರಸಗೊಬ್ಬರ ಬೇಕಂದ್ರೆ ಈಗ ಮಣ್ಣು ಪರೀಕ್ಷೆಯ ಚೀಟಿ ತರಬೇಕು ಅಂತ ಒಂದು ಕಾನೂನು ರೂಲ್ಸ್ ಬರುತ್ತೆ.
1: ಈಗ ರೂಲ್ಸ್ ಈಗ ಅಲ್ಲಿ ಬಂದತ್ತೆ. ಈಗ ಈಗ ಮನುಷ್ಯರಿಗೆ ಒಂದೇ ಪಾಕೆಟ್ ಕೊಡ್ಬೇಕಂತಂದು ಈಗ ಈಗ ಅಷ್ಟು ಕಂಟ್ರೋಲ್ ಮಾಡಿದಾರೆ ಸರ್.
0: ಈಗ ಮಿತಿ ಮೀರಿ ಬಳಕೆ ಆದಾಗ ಈಗ ಸರ್ಕಾರಗಳು ಎಲ್ಲಿಂದ ತಂದು ಕೊಡಕ್ ಆಗುತ್ತೆ ಹೇಳಿ ನೀವು?
1: ಆಗಲ್ಲ ಸರ್.
0: ಹೌದಾ?
1: ಆಗಲ್ಲ.
0: ಅದಕ್ಕೆ ಈ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಅದರ ಆಧಾರದ ಮೇಲೆ ನೀವು ಗೊಬ್ಬರಗಳನ್ನ ಕೊಡಬೇಕು ಅನ್ನುವಂಥದ್ದು ಇದೆ ಅಲ್ವಾ?
1: ಹೌದು.
0: ನಿಮ್ಮ ಅಡಿಕೆ ಒಂದು ಬೆಳೆಯಲ್ಲಿ ವರ್ಷದಲ್ಲಿ ಈಗ ಪೋಷಕಾಂಶಗಳನ್ನ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಈಗ ರಸಗೊಬ್ಬರ ಯಾವ್ದು ರಾಸಾಯನಿಕ ಗೊಬ್ಬರ ಕೊಡಲ್ಲ, ಯಾವುದೇ ರೀತಿ ನೀವು ಮಣ್ಣು ಪರೀಕ್ಷೆಯನ್ನು ಸಹ ಮಾಡಿಸಿಲ್ಲ. ಈಗ ಕೊಟ್ಟಿಗೆ ಗೊಬ್ಬರ ಮತ್ತೆ ಈಗ ಜೀವಾಮೃತನ ಅಷ್ಟೇನೆ ಕೊಡ್ತಾ ಇದ್ದೀರಾ?
1: ಅವೆರಡೇ ಸರ್.
0: ಯಾವ ಟೈಮ್ನಲ್ಲಿ ಕೊಡ್ತೀರಾ ವರ್ಷದಲ್ಲಿ?
1: ನಾವು ಬೇಸಿಗೆಯಲ್ಲಿ ನೀರು ಚೆನ್ನಾಗಿದ್ದಾಗೆ ಅವ ಜೀವಾಮೃತ ಕೊಡ್ತೀವಿ ಸರ್. ಈಗ ಜಾಸ್ತಿ ಬಿಸಿಲು ಆಯ್ತು ಅಂದ್ರೆ ಅವಾಗ ನಾವು ಜೀವಾಮೃತನ, ಅದು ಯಾಕೆ ಅಂದ್ರೆ ಜಾಸ್ತಿ ಹೀಟ್ ಆಗ್ತದಂತಂದು ಅವಾಗ ನಾವು ಕಮ್ಮಿ ಮಾಡ್ತೀವಿ ಸರ್, ಅವಾಗ ಕೊಡಲ್ಲ. ಮತ್ ನೆಕ್ಸ್ಟ್ ಮಳೆಗಾಲ ಸಂಪಾಗಿ ಯಾವಾಗ ಸ್ಟಾರ್ಟ್ ಆಗತ್ತೋ ಅವಾಗ ಮತ್ತೆ ಇನ್ನೊಂದ್ಸಲಿ ನಾವು ಜೀವಾಮೃತ ಮಾಡಿ ಕೊಡ್ತೀವಿ ಸರ್.
0: ಈಗ ಮಳೆಗಾಲದಲ್ಲಿ ನೀವು ಎಷ್ಟೇ ಸಗಣಿ ಗೊಬ್ಬರ ಕೊಟ್ಟರು ಜೀವಾಮೃತ ಕೊಟ್ಟರು ಏನು ಆಗಲ್ಲ ಅಲ್ವಾ?
1: ಏನು ಆಗಲ್ಲ ಸರ್. ಭೂಮಿ ತಂಪು ಇರ್ತೈತೆ, ಅದ ಗಿಡಕ್ಕೂ ಒಳ್ಳೆ ಚೆನ್ನಾಗಿ ಆಹಾರ ಚೆನ್ನಾಗಿ ಸಿಗ್ತದೆ.
0: ಈಗ ಗೊಬ್ಬರ ಅಂತಂದ್ರೆ ಏನ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ ಅಥವಾ ಕುರಿ ಗೊಬ್ಬರ ಕೊಡ್ತೀರಾ?
1: ಈಗ ನಮ್ಮ ಹಸು ಅದಾವ ಸರ್, ಎರಡು ಹಸು ಇದಾವೆ. ಹಸುಗೆ ಇರೋದ್ರಿಂದ ನಮಗೆ ಸಾಕಷ್ಟು ದನಿಂಗ್ ಗೊಬ್ಬರನೇ ಹಾಕತ್ತೆ. ಅದಕ್ಕೂ ಮಿಕ್ಕಿತ ಸಿಗಲಿಲ್ಲ ಜಾಸ್ತಿ ಗಿಡ ಆತು ಅಂದ್ರೆ ನಾವು ಮತ್ತೆ ಕುರಿ ಗೊಬ್ಬರ ಅದನ್ನ ಮಾಡಿ ಮಿಕ್ಸಿರ್ತ ಮಾಡಿ ಕೊಡ್ಬೇಕು ಸರ್.
0: ಈಗ ಕುರಿ ಗೊಬ್ಬರ ಅಂದ್ರೆ ಬೇರೆ ಕಡೆಯಿಂದ ತರಬೇಕಾಗುತ್ತೆ?
1: ಹ್ಞೂ ಸರ್, ಬೇರೆ ಕಡೆಯಿಂದ ತರಬೇಕು ಸರ್.
0: ಈಗ ಎಲ್ಲ ಒಂದ್ ಕಡೆ ನೀವೇ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಬಹುದಲ್ಲ?
1: ಅಲ್ಲ, ಮಾಡ್ಬೋದು ಸರ್, ಅದು ಒಳ್ಳೇದೇ. ಈ ಕೆಲವು ಏನಾಗತ್ತೆ ಅಂದ್ರೆ ಸರ್, ನಮಗೆ ಕೆಲವು ಅದಕ್ಕೆ ಈ ರೋಗ ಬರೋದು ಇದು ಬರೋದು ಆಗ್ತಾವಲ್ಲ, ಹಂಗಾಗಿ ನಮಗೆ ಅದು ಆಗ್ತಾ ಇಲ್ಲ.
0: ಅಲ್ಲ, ಈಗ ರೋಗಗಳು ಬಂದ್ರೆ ಈಗ ಆಸ್ಪತ್ರೆಗಳು ಇದ್ದಾವೆ, ಪಶು ಆಸ್ಪತ್ರೆಗಳು ಅಲ್ವಾ? ಅವಕ್ಕೆಲ್ಲ ಚಿಕಿತ್ಸೆ ಕೊಡ್ತಾರೆ, ಏನ್ ಸಮಸ್ಯೆ ಇಲ್ಲ. ನಿಮಗೆ ಆಸಕ್ತಿ ಇತ್ತಂದ್ರೆ ಮಾಡಬಹುದು.
1: ಅಲ್ಲ, ಮಾಡಬಹುದು ಸರ್. ಅದಕ್ಕೆ
0: ಈಗ ನೀವು ಹೊರಗಡೆ ಕುರಿ ಗೊಬ್ಬರ ತರಬೇಕಂತಂದ್ರೆ ಒಂದು ಮೂಟಿಗೆ ಅಲ್ವಾ 200-250 ರೂಪಾಯಿ ಕೊಡಬೇಕು. ನಿಮಗೆ ಕೃಷಿಯಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಅಲ್ವಾ ಎಲ್ಲ ಒಂದ್ ಕಡೆ?
1: ಹ್ಞೂ ಸರ್, ಜಾಸ್ತಿ ಆಗತ್ತೆ ಸರ್. ನಮ್ಮಲ್ಲೇ ಮಾಡ್ಕೊಂಡ್ರೆ ನಮಗೆ ಕಡಿಮೆ ಇದರಲ್ಲಿ ಸಿಗ್ತದೆ.
0: ಈಗ ಕುರಿ ಸಾಕಾಣಿಕೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಈಗ ಎರಡು ಹೊಸ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬಹುದಲ್ಲ?
1: ಜಾಸ್ತಿ ಮಾಡ್ಕೊಂಡಷ್ಟು ನಮಗೆ ರಿಸ್ಕ್ ಆಗತ್ತ. ನಾವೇನ್ ಮಾಡಿದ್ವಿ ಅಂದ್ರೆ ಎರಡು ಹೊಸದಿಂದ ಕನಿಷ್ಠ ಅಂದ್ರೆ ದಿನ ಬೆಳಿಗ್ಗೆ 10 ಸಾಯಂಕಾಲ 10 ಹಾಲು ಹಾಕ್ತಿವಿ ಸರ್.
0: 10 ಲೀಟರ್
1: ಹಾಲು ಹಾಕ್ತಿವಿ. ಈಗ ಅದರಿಂದಲೇ ಲಾಭದಾಯಕ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದೀವಿ. ಅದು ನಮಗೆ ಸಾಕಷ್ಟು ನೆಮ್ಮದಿ ಆಗ್ತೈತೆ ಅಂತ ನಾವು ಅದರಿಂದಲೇ ಮಾಡ್ಕೊತ ಹೋಗ್ತೀವಿ. ಈಗ ಜಾಸ್ತಿ ಮಾಡ್ಕೊಂಡಷ್ಟು ನಮ್ಮಲ್ಲಿ ಈಗ ಮನೆಯಲ್ಲಿ ಇನ್ನಿಬ್ಬಳರ್ ಬೇಕು ಸರ್. ಅದು ಮಾಡಿ
0: ನಿಭಾಯಿಸ್ಕೊಂಡು
1: ಅದಕ್ಕೆ

0: ಹಾಗೆ ನಾವೇನ್ ಮಾಡ್ತೀವಿ ಎರಡೇ ಮಾಡ್ಕೊಂಡಿವಿ ಸರ್.
1: ಹೆಚ್ಚು ಹೆಚ್ಚು ನಾವು ಮಾಡ್ದಂಗೆಲ್ಲ ಅದಕ್ಕೆ ಜಾಸ್ತಿ ಮೇವು
0: ಜಾಸ್ತಿ ಮೇವು ಬೇಕು ಸರ್ ಅದಕ್ಕೆ.
1: ಹೌದು,
0: ಟೈಮ್ ಟೈಮು ಅದಕ್ಕೆ ಸ್ನಾನ ಮಾಡಿಸ್ಬೇಕು, ಟೈಮ್ ಬಂದ ಮೇವು ಹಾಕ್ಬೇಕು, ಅವನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಂಡ್ರೆ ಹಸು ಸಾಧು. ಈಗ ನಾವು ಎಲ್ಲೋ ಕಟ್ಟಿದೀವಿ ಎಲ್ಲೋ ಮಾಡಿದ್ವಿ ಅಂದ್ರೆ ಅದೆಲ್ಲ ಸಾಕಾಣಿಕೆ ಅಲ್ಲೇ ಅಲ್ಲ ಸಾಧು.
1: ಈಗ ದಿನ 20 ಲೀಟರ್ ನೀವು ಹಾಲು ಮಾರಾಟ ಮಾಡ್ತಿರಲ್ಲ, ಎಲ್ಲೋ ಒಂದ್ ಕಡೆ ನಿಮ್ಮ ಮನೆತನದ ಖರ್ಚನ್ನ ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ?
0: ಆರಾಮ ನಿಭಾಯಿಸ್ತು ಹೋಗ್ಬೋದು ಸರ್. ನಾವು ಇಬ್ಬರು ಹುಡುಗರು ಅದರ್ ಸರ್, ಹುಡುಗರಿಗೆ ಬೇಕು ಅಂದಾಗೆ ನಾವು ತಿಂಗಳಿಗೆ ಒಂದ್ಸಲ ಪಿಜಿಗೆ ಅದರ ಅಂದ್ರೆ ಆ ಪಿಜಿಗೆ ನಮ್ಗೊಂದ್ 5,000 ಹಾಕು 10,000 ಹಾಕು ಅಂದ್ರೆ ಅದರಿಂದಲೇ ನಾವು ಮೇಂಟೈನ್ ಮಾಡ್ತಾ ಇದೀವಿ ಸರ್.
1: ಗಿರಿಕುಮಾರ್ ಅವರೇ, ಈಗ ನೀವು ಜೀವಾಮೃತ ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ವಾ, ಜೀವಾಮೃತ ಮಾಡ್ಬೇಕಂತಂದ್ರೆ ಈಗೆಲ್ಲ ಹೆಚ್ಚಾಗಿ ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಾರೆ. ಅಂದ್ರೆ ನೀವು ಯಾವ ತಳಿಯ ಸಾಕಾಣಿಕೆ?
0: ನಮ್ದು ಅದು ನಾಟಿ ಹಸು ತರದಲ್ಲೇ ಇದಾವ ಸರ್. ನಮ್ಮ ಕ್ರಾಸ್ ಬೀಡಲ್ಲಿ ನಮ್ಮವು ಸಾಕಷ್ಟು ಬೆಣ್ಣೆನೂ ಬರ್ತದೆ ಸರ್ ಅದರಲ್ಲಿ. ನಾವು ಬೆಣ್ಣೆ ಇವತ್ತಿವರೆಗೂ ನಾವು ಹೆಚ್ಚು ಕಮ್ಮಿ 20 ವರ್ಷ ಆದ್ರೂ ನಾವು ಯಾವ ಎಮ್ಮೆ ಬೆಣ್ಣೆನೂ ನಾವು ಕೊಂಡ್ಕೊಂಡಿಲ್ಲ ಸರ್. ಹಸು ಬೆಣ್ಣೆನೇ ನಾವು ತಿಂತದಿ.
1: ಹೌದು, ಮಾರಾಟ ಮಾಡ್ತೀರಾ?
0: ಇಲ್ಲ ಸರ್, ಮಾರಾಟ ಮಾಡಲ್ಲ ಸರ್. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾವು ಇದನ್ನು ಇಟ್ಕೊಂಡಿವಿ ಸರ್.
1: ಹಾಲು ಮಾತ್ರ ಡೈರಿಗೆ ಹಾಕ್ತೀವಿ?
0: ಡೈರಿಗೆ ಹಾಕ್ತೀವಿ.
1: ಈಗ ಹಾಲು ಮಾರಾಟ ಅಂದ್ರೆ ಡೈರಿ ಎಲ್ಲಿದೆ ನಿಮಗೆ?
0: ಡೈರಿ ನಮ್ಮೂರಲ್ಲೇ ಇದೆ ಸರ್, ನಂದಿನಿ ಡೈರಿ ಇದೆ ಸರ್.
1: ಈಗ ಸಾಕಷ್ಟು ಅನುಕೂಲ ಅಲ್ವಾ ಹೈನುಗಾರಿಕೆ ಮಾಡಂತ?
0: ಸಾಕಷ್ಟು ಅನುಕೂಲ ಸರ್. ಬೇರೆ ಊರಿಗೆ ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ತ್ರಾಸ ಆಗತ್ತೆ, ಇದ್ದೂರಲ್ಲೇ ಐತೆ ಅಂದಾಗ ನಮಗೆ ಅಷ್ಟೊಂದು ತ್ರಾಸ ಆಗಲ್ಲ ಸರ್.
1: ಈಗ ಜೀವಾಮೃತ ಕೊಡ್ತಾ ಇದ್ರಲ್ಲ ನಿಮ್ಮ ಅಡಿಕೆ ಬೆಳೆಗೆ, ಈಗ ಜೀವಾಮೃತ ಹೆಂಗ್ ಮಾಡ್ತೀರಾ?
0: ಜೀವಾಮೃತ ಅಂದ್ರೆ ಹೆಚ್ಚು ಕಮ್ಮಿ ಒಂದ್ 15 ದಿವಸದಿಂದ 20 ದಿವಸ ಬಿಡ್ತೀವಿ ಸರ್. ನಾವು ಅದಕ್ಕೆ ಬೇರೆ ದ್ವಿದಳ ಧಾನ್ಯ ಅವನ್ನ ಹಾಕಿ ಅವನ್ನೆಲ್ಲ ದಿನಕ್ಕೆ ಒಂದೊಂದ್ಸಲಿ
1: ದ್ವಿದಳ ಧಾನ್ಯ ಹಿಟ್ಟನ್ನ ಹಾಕ್ಬೇಕು.
0: ಹಿಟ್ಟು ಹಾಕ್ಬೇಕು ಸರ್.
1: ಈಗೆಲ್ಲ ಬೆಲ್ಲ ಹಾಕ್ತಾರೆ,
0: ಬೆಲ್ಲನೂ ಹಾಕ್ತಾರೆ ಸರ್.
1: ಈಗ ನಿಮ್ಮ ಭೂಮಿಯ ಒಂದ್ ಇಡೀ ಮಣ್ಣು ಹಾಕ್ಬೇಕು ಅಲ್ವಾ?
0: ಬೆಲ್ಲ ಸಿಗ್ಲಿಲ್ಲದ್ರೆ ಸರ್ ಆಮೇಲೆ ಇದು ಪಪ್ಪಾಯಿ ಹಣ್ಣು ಅಲಸಿನ ಹಣ್ಣು ಈ ತರನು ಹಾಕ್ಬೋದು ಸರ್. ಅದಕ್ಕೆ ನಡೀತದ, ಅದು ಸ್ಪೀಡ್ ಅಲ್ಲ ಸರ್. ಅದರಿಂದ ಹಾಕಿದ್ರು ಚೆನ್ನಾಗಿ ಇದಾಕತ್ ಸರ್.
1: ಏನೋ ಡ್ರಮ್ ಅಲ್ಲಿ ಹಾಕ್ತಾರೆ?
0: ಡ್ರಮ್ ಅಲ್ಲಿ ಸರ್, ಕ್ಲೀನ್ ಆಗಿ ಹೆಚ್ಚಿ ಡ್ರಮ್ ಅಲ್ಲಿ ಹಾಕಿ ದಿನ ಒಂದ್ ಟೈಮ್ ಬೆಳಿಗ್ಗೆ ಒಂದ್ ಟೈಮ್ ಸಾಯಂಕಾಲ ಟೈಮ್ ಹಿಂಗ್ ಗುರಾಡ್ ಬಿಟ್ರೆ ಅದೆಲ್ಲ ಮಿಕ್ಸ್ ರೀತಿ ಹಾಕತ್ ಸರ್, ಚೆನ್ನಾಗಿ ಇದಾಕತ್.
1: ಎಷ್ಟು ದಿನ ಆತರ ಸ್ಟಾಕ್ ಮಾಡ್ತೀರ ಅದನ್ನ?
0: ಹೆಚ್ಚು ಕಮ್ಮಿ ಒಂದ್ 15 ದಿವಸ ತಿಂಗಳ ತನಕ ಮಾಡ್ತೀವಿ ಸರ್. ತಿಂಗಳ ಆದ್ಮೇಲೆ ಆಮೇಲೆ ಗಿಡಕ್ಕೆ ಹಾಕ್ತೀವಿ ಸರ್. ನಾವು
1: ಗಿಡಕ್ಕೆ ಅಂತಂದ್ರೆ ಯಾವ ರೀತಿ ಕೊಡ್ತೀರ?
0: ಗಿಡಕ್ಕೆ ಒಂದೊಂದ್ ಲೀಟರ್ ಸರ್ ಸುತ್ತ ಹಾಕ್ತೀವಿ ಸರ್. ನಾವು
1: ಡ್ರಿಪ್ ಮುಖಾಂತರ?
0: ಇಲ್ಲ ಸರ್, ಡ್ರಿಪ್ ಮುಖಾಂತರ ಹಾಕಿದ್ರೆ ಏನಕ್ಕೆ ಸರ್, ಸಣ್ಣ ತೂತ ಇದಾವಲ್ಲ ಅದರಿಂದ ಕಟ್ಕೊಂತಾವ ಅಂತ ನಾವೇನ್ ಮಾಡ್ತೀವಿ. ಈಗ ನಾವ್ ಮನೆಯಲ್ಲಿ ಇದ್ದಾಗೆ ನಾವು ಆರಾಮ್ ಸಿಕ್ಕಾಗೆ ಸಾಯಂಕಾಲ ಒಂದ್ ಹೆಜ್ಜೆ ಬೆಳಗ್ಗೆ ಒಂದ್ ಹೆಜ್ಜೆ ಹೋಗಿ ಗಿಡ ಸುತ್ತ ಹಾಕ್ತೀವಿ ಸರ್.
1: ಈಗ ಜೀವಾಮೃತ ಕೊಡಬೇಕಾದ್ರೆ ಅಂದ್ರೆ ಭೂಮಿಯಲ್ಲಿ ತೇವಾಂಶ ಇರ್ಬೇಕಂತೀರ?
0: ತೇವಾಂಶ ಇರ್ಬೇಕು ಸರ್, ಸ್ವಲ್ಪ ಮಟ್ಟಿಗಿದ್ರೆ ಸಾಕು ಸರ್. ನಾವು ಡ್ರಿಪ್ ಯಾವಾಗ ತನು ಇರ್ತತೋ ಅವಾಗ ನಾವು ಸುತ್ತ ಹಾಕ್ತೀವಿ ಸರ್.
1: ಈಗ ಬುಡದತ್ತನೇ ಹಾಕ್ಬೇಕಂತೀರ?
0: ಬುಡದತ್ತ ಇಲ್ಲ ಸರ್, ಒಂದ್ 1/2 ಅಡಿ ಬಿಟ್ಟರು ಸಾಕು ಸರ್, ಸುತ್ತ ಹಾಕಿದ್ರೆ ನಡೀತದೆ.
1: ಈಗ ನಿಮ್ಮ 25 ವರ್ಷದ ಮರ ಆಗಿರೋದ್ರಿಂದ ಎಲ್ಲೆಂದ್ರೆ ಅಲ್ಲೇನೆ ಚೆಲ್ಲಿದ್ರು ಅದು ಬೇರೆ ತಗೊಳ್ತಲ್ಲ,
0: ತಗೊಂತ.
1: ಈಗ ಬುಡಕೈ ಹಾಕ್ಬೇಕು ಅನ್ನೋದೇನಿಲ್ಲ,
0: ಬುಡಕೈ ಹಾಕ್ಬೇಕಂತ ಏನಿಲ್ಲ ಸರ್, ನಡೋ ಮಧ್ಯೆ ಹಾಕಿದ್ರು ಹೇಳ್ಕಂತ ಸರ್.
1: ಈಗ ಜೀವಾಮೃತ ಕೊಟ್ಟ ಮೇಲೆ ನಿಮ್ಮ ಒಂದು ಅಡಿಕೆ ಬೆಳೆಯಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಮಣ್ಣಿನಲ್ಲಿ ಆಗಿರ್ಬೋದು, ಏನ್ ಬದಲಾವಣೆ ಕಂಡಿದ್ದೀರಾ?
0: ಸರ್ ಭೂಮಿ ಒಂಥರ ಬಹಳ ಮೃದು ಆಗಿದೆ, ಒಂಥರ ಕಪ್ಪು ಟೈಫ್ ಆಗ್ತಾ ಇದೆ ಸರ್ ಅದು. ಆಮೇಲೆ ಎರೆಹುಳ ಹೆಚ್ಚಿಗೆ ಉತ್ಪಾದನೆ ಆಗ್ತಾ ಇದೆ, ಅದರಿಂದ ಎರೆಹುಳುವಿಂದ ಅದು ಗೊಬ್ಬರ ಮಾಡಿ ಅದು ಇದು ಮಾಡ್ತದ ಸರ್. ಹಂಗಾಗಿ ನಮಗೆ ಒಳ್ಳೆ ಚೆನ್ನಾಗಿ ಇಳುವರಿ ಸಿಗ್ತಾ ಇದೆ.
1: ಈಗ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಎರೆಹುಳುಗಳು ಜಾಸ್ತಿ ಆದಂಗೆಲ್ಲ ಅಭಿವೃದ್ಧಿ ಆದಂಗೆಲ್ಲ ನಿಮ್ಗೆ ಏನ್ ಅನುಕೂಲ?
0: ಚೆನ್ನಾಗ್ ಸರ್, ಅದು ಹುಳ ಎಲ್ಲ ತಿಂದದ್ದೆಲ್ಲ ಇದು ಮಾಡಿ ಅದೊಂಥರ ಮಣ್ಣೆಲ್ಲ ಗೊಬ್ಬರ ಮಾಡ್ತದ ಸರ್, ತಿರುವಾಗ್ತದ ಸರ್. ಆಮೇಲೆ ಉಸಿರಾಟ ಗಿಡಕ್ಕೆ ಸಿಗ್ತದ ಸರ್.
1: ಆಮೇಲೆ ಬಿದ್ದಂತ ಮಳೆ ನೀರು ಇಂಗುವಂತ ಒಂದು ಶಕ್ತಿ ನಮ್ಮ ಭೂಮಿ ಬರುತ್ತಲ್ವಾ,
0: ಭೂಮಿ ಒಳಗೆ ಇಂಗ್ತ ಸರ್.
1: ಅಂದ್ರೆ ನಿಮ್ಮದು ಮಣ್ಣು ಸಾಕಷ್ಟು ಒಂಥರ ಬದಲಾವಣೆ ಆಗಿದೆ? ಹಂಗ
0: ಬದಲಾವಣೆ ಆಗಿದೆ ಸರ್.
1: ಈಗ ಮೊದಲ ರಾಸಾಯನಿಕ ಗೊಬ್ಬರ ಕೊಡ್ತಿದ್ರಲ್ಲ ಅವಾಗ ಯಾವ ತರ ಇತ್ತು?
0: ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಅವು ಒಂಥರ ಬಿಳಿ ತರ ಇತ್ತು ಸರ್, ಅದು ಈಗೆಲ್ಲ ಒಂಥರ ಕಪ್ಪು ತರ ಆಗಿದೆ ಸರ್.
1: ಅದೇ ಅದೇ ಮಣ್ಣಿನಲ್ಲಿ ಕಲರ್ ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ.
0: ಕೆಲವರು ಬೇರೆಯವ್ರು ಬಂದು ಕೇಳ್ತಾರೆ ಸರ್, ಏ ನಿನ್ನ ಗಿಡ ಬಹಳ ಚೆನ್ನಾಗಿದಾವೆ, ನೀನು ಏನ ಸರ್ಕಾರಿ ಗೊಬ್ಬರ ಕೊಡ್ತೀಯಾ, ನೀನ್ ಏನ ಕೊಡ್ತಾ ಇದೆಯಾ ಹಂಗದಿಯಾ, ಏ ನಮಗೊಂಚೂರು ಹೇಳಲ್ಲ ಅಂತ. ನಾನು ಇದುವರೆಗೂ ನಾನು ಸರ್ಕಾರಿ ಗೊಬ್ಬರನೇ ಹಾಕಿಲ್ಲ, ನಾನು ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಬೇರೆ ಏನೆಂದೂ ಹಾಕಿಲ್ಲ ಅಂತ ಹೇಳಿದ್ದೀನಿ.
1: ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಇವೆಲ್ಲ ಕೊಡ್ತಾ
0: ಮಾಡಿದ್ದೀನಿ ಸರ್.
1: ಈಗ ರಾಸಾಯನಿಕ ಗೊಬ್ಬರ ಇಲ್ದಲೆ ನಾವು ಅಡಿಕೆ ಬೆಳೆಯಕ್ಕಾಗಲ್ಲ ಅನ್ನುವಂತ ರೈತರು ಬಹಳ ಜನ ಇದ್ದಾರಲ್ವಾ
0: ಸರ್? ಈಗ ಅವ್ರು ಈಗ ಏನಾಗೈತೆ ಅಂದ್ರೆ ಸರ್, ಈಗ ರಾಸಾಯನಿಕ ಗೊಬ್ಬರಕ್ಕೆ ಒಂದ್ಕೊಂಡಿರೋರು ಈಗ ಮತ್ತೆ ಕೊಟ್ಟಿಗೆ ಗೊಬ್ಬರಕ್ಕೆ ಈಗ ಹಸು ಕಟ್ಕೊಂಡು ಈಗ ಅವರು ಇದಕ್ಕೆ ಬಂದಾರ ಸರ್. ಈಗ
1: ಬದಲಾವಣೆ ಆಗಿದ್ದಾರೆ,
0: ಬದಲಾವಣೆ ಆಗಿದ್ದಾರೆ ಸರ್. ಈಗ ಬಹಳ ಜನ ಅದರಿಂದ ಈಗ ಪಶ್ಚಾತ್ತಾಪ ತೊಟ್ಕೊಂಡು ಈ ಸರ್ಕಾರಿ ಗೊಬ್ಬರದಿಂದ ನಮ್ಗೆ ಏನು ಸಿಗ್ತಾ ಇಲ್ಲ, ಬಹಳ ಗಿಡ ಹೋಗ್ತದವೆ ಅಂತಂದು ಈಗ ಅವ್ರು ಈಗ ಹಸು ಕಟ್ಕೊಂಡು ಈಗ ಇದನ್ನ ಮಾಡ್ತಾ ಗೊಬ್ಬರಕ್ಕಾಗಿ.
1: ಹೌದು, ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಲ್ವಾ ನಮ್ಮ ಒಂದು ಕೊಟ್ಟಿಗೆ ಗೊಬ್ಬರಕ್ಕೆ.
0: ಕೊಟ್ಟಿಗೆ ಗೊಬ್ಬರದಲ್ಲಿ ಬಹಳ ಚೆನ್ನಾಗಿದೆ ಸರ್.
1: ಈಗ ಒಳ್ಳೆ ಇಳುವರಿ ಬರುತ್ತಾ ನಿಮ್ಮ ತೋಟದಲ್ಲಿ?
0: ಒಳ್ಳೆ ಇಳುವರಿ ಬರ್ತದೆ.
1: ಎಷ್ಟೆಷ್ಟು ಗೊಂಚಲು ಬರುತ್ತೆ ಒಂದೊಂದು ಮರದಲ್ಲಿ?
0: ಒಂದೊಂದು ಕಣ್ಣಿನಿಷ್ಟ ಅಂದ್ರೆ ಒಂದೊಂದ್ರೆ 3-4 ಗೊನೆ ಇರ್ತದೆ.
1: ಈಗ 3-4 ಬಂದು ಅಂದ್ರೆ ಒಳ್ಳೆ ಇಳುವರಿ ಅಂತ ಹೇಳಿ.
0: ಒಳ್ಳೆ ಇಳುವರಿ ಸರ್.
1: ಈಗ ಬೇಸಿಗೆಯಲ್ಲಿ ಈಗೆಲ್ಲ ಒಂಬಳೆ ಹೊಡೆದು ಅರಳು ಕಟ್ಟಂತ ಸಂದರ್ಭದಲ್ಲಿ ಬಹಳಷ್ಟು ನಾವು ಅದಕ್ಕೆ

0: ಜಾಗ್ರತೆ ವಹಿಸಬೇಕಾಗುತ್ತೆ.
1: ಜಾಗ್ರತೆ ವಹಿಸಲೇಬೇಕು ಸರ್. ಕರೆಂಟ್ ಬಂತು ಅಂದ್ರೆ ತಕ್ಷಣನೆ ಒಂದು ಗಂಟೆ ಆಗ್ಲಿ ನಾವು ಕ್ಲೀನ್ ಪ್ರತಿ ಒಂದು ಗಿಡಕ್ಕೂ ನೀರು ಹೋಗ್ತೈತೋ ಇಲ್ಲ ಅಂತ ನಾವು ನೋಡ್ಲೇಬೇಕು ಸರ್. ನಾವು ಎಲ್ಲೋ ನೀರು ಬಿಟ್ಟು ಬಿಡು ತಿರುವಿದೀವಿ ಅಂದ್ರೆ ಒಂದ್ ಗಿಡಕ್ಕೆ ಹೋಗಲ್ಲ. ಆ ಗಿಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಅದಕ್ಕೇನು ಉಷ್ಣಾಂಶ ಜಾಸ್ತಿ ಆಯ್ತಂದ್ರೆ ತಕ್ಷಣನೆ ಅದರ ಹಳ್ಳೆಲ್ಲ ತೆಳಗ್ ಉದುರ್ತದ. ನೀರ್ ಬೇಕೇ ಬೇಕು.
0: ಈಗ ನೀರಿನ ಕೊರತೆ ಆತಂದ್ರೆ ಇಳುವರಿ ಮೇಲೆ ಪರಿಣಾಮ ಬೀರುತ್ತಲ್ವಾ?
1: ಒಂದ್ ಸ್ವಲ್ಪ ಬೀರ್ತದೆ.
0: ಈಗ ಅರಳು ಉದುರುವಂತದ್ದು
1: ಉದುರ್ತದೆ.
0: ಈಗ ಗೊಂಚಲನೇ ಒಣಗುತ್ತಾ
1: ಗೊಂಚಲೇ ಒಣಗ್ತದೆ.
0: ಈಗ ಅಡಿಕೆ ಬೆಳೆಗೆ ಹಂಗಾದ್ರೆ ನೀವು ಹೆಚ್ಚು ರಾಸಾಯನಿಕ ಗೊಬ್ಬರ ಯಾವ್ದು ಯೂಸ್ ಮಾಡಲ್ಲ?
1: ಯೂಸೇ ಮಾಡಿಲ್ಲ ಸರ್.
0: ಅಂದ್ರೆ ರೋಗ ರುಜಿನಿ ಯಾವ್ದು?
1: ರೋಗ ರುಜಿನಿ ಯಾವ್ದೇ ಇಲ್ಲ ಸರ್. ಸಾಕಷ್ಟು ನಾವು ನೋಡ್ತಾ ಇದೀವಿ, ಕೆಲವರೆಲ್ಲ ಅಕ್ಕ ಪಕ್ಕದಾಗ ಎಲ್ಲರೂ ತೋಟಕ್ಕೆಲ್ಲ ಔಷಧಿ ಹೊಡಿಸಿದ್ದಾರೆ.
0: ಹೌದು,
1: ನಾನು ಇದುವರೆಗೂ ಔಷಧಿನೇ ಹೊಡಿಸಿಲ್ಲ ಸರ್.
0: ಈಗ ಕೊಳೆ ರೋಗ ಬಂತು ಅಂತಾರೆ,
1: ಯಾವ್ದು ಇಲ್ಲ,
0: ಗೊಂಚಲೇ ಒಣಗುತ್ತಿರ್ತವೆ ಅಲ್ವಾ? ಅಂದ್ರೆ ಯಾವ್ದು ರೋಗ ಇಲ್ಲ ನಿಮ್ಮಲ್ಲಿ?
1: ಯಾವ್ದೇ ರೋಗ ಇಲ್ಲ ಸರ್. ಕೆಲವ್ರು ಬಂದು ನೋಡಿದ್ರೆ ಬೇರೆ ನಾವು ಏನ್ ಬರ್ತದೆ ನೋಡಿ ಸರ್, ನಮ್ದು ಏನಾರ ಹೊಡಿಸ್ಬೇಕೇನ್ ಸರ್. ಇಲ್ಲಪ್ಪ, ನಿಮ್ದೇನು ಅಂತ ರೋಗ ಏನು ಕಾಣಲ್ಲ ಅಂತ ಹೇಳಿದಾರೆ ಸರ್.
0: ಹಚ್ಚ ಹಸಿರಾಗಿದೆ.
1: ಹಚ್ಚ ಹಸಿರಾಗಿದೆ.
0: ಹೌದು, ಈಗ ಬೇಸಿಗೆಯಲ್ಲಿ ಸಾಕಷ್ಟು ಕಡೆ ನೋಡ್ತಾ ಇದೀವಿ ನಾವು. ಬೇಸಿಗೆ ಬಂತಂದ್ರೆ ಅಡಿಕೆ ಗಿಡಗಳು ಒಂಥರ ಕೆಂಪು ಛಾಯೆ ಆಗುವಂತದ್ದು, ಅರಿಶಿನ ಬಣ್ಣ ಆಗುವಂತದ್ದು, ಇದನ್ನೆಲ್ಲ ನಾವು ಗಮನಿಸಿದ್ದೀವಲ್ಲ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ರಾಸಾಯನಿಕ ಗೊಬ್ಬರಗಳು ಹೆಚ್ಚು ಹೆಚ್ಚು ಕೊಟ್ಟಾಗನೂ ಈ ತರನ ಆಗುತ್ತವೆ ಅನ್ನುವಂಥದ್ದು ರೈತರ ಒಂದು ಮಾತಿದೆ. ಅಂದ್ರೆ ನೀವು ಯಾವ್ದು ರಾಸಾಯನಿಕ ಗೊಬ್ಬರ ಕೊಡಲ್ಲ?
1: ಕೊಡಲ್ಲ ಸರ್. ನಾವು
0: ಈಗ ಸಾವಯವದಲ್ಲೇ ಬೆಳೀತಾ
1: ಇದ್ದೀವಿ.
0: ಈಗ ಅಡಿಕೆ ಸಾಮಾನ್ಯವಾಗಿ ಈಗ ಮಾರಾಟ ಅಂತಂದ್ರೆ ಯಾವ ತರ ಮಾಡ್ತೀರಾ ನೀವು?
1: ಭೀಮ್ ಸಮುದ್ರ ಐತ್ ಸರ್ ಮಾರ್ಕೆಟ್, ಭೀಮ್ ಸಮುದ್ರ ಕೊಯ್ತೀವಿ.
0: ಏನೋ ಅಡಿಕೆ ಬೇಯಿಸ್ತೀರಾ? ಯಾವ ತರ
1: ಅಡಿಕೆ ಬೇಯಿಸ್ತೀವಿ, ಇಲ್ಲ ಅಂದ್ರೆ ಕ್ವಿಂಟಲ್ಗೆ 13 ಕೆಜಿ 14 ಕೆಜಿ ಅವ್ರಿಗೆ ಕೊಡ್ತೀವಿ ಸರ್. ಅವರು ಅದನ್ನ ತಗೊಂಡು ನಮಗೆ 14 ಕೆಜಿ ಕೊಡ್ತಾರೆ ಒಂದ್ ಕ್ವಿಂಟಲ್ಗೆ.
0: ಯಾಕೆ ನೀವೇ ಬೇಯಿಸಿ ಮಾರಾಟ ಮಾಡಿದ್ರೆ ಇನ್ನೂ ಲಾಭ ಅಲ್ಲ?
1: ಈಗ ನಮಗೆ ಲಾಭ ಆಗತ್ತ ಸರ್. ನಮಗೆ ಈಗ ಮನೆ ಮುಂದೆ ಎಲ್ಲ ಜಾಗ ಇರಲ್ಲ, ಅದಕ್ಕೆ ಬಹಳ ಜನ ಬೇಕು. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಅವರಿಗೆ ನಾವು ಕೊಡ್ತೀವಿ ಕ್ವಿಂಟಲ್ಗೆ 14 ಕೆಜಿ 13 ಕೆಜಿ ಹಿಂಗ್ ಕೊಡ್ತಾರೆ. ಅದನ್ನ ನಾವು ಇಸ್ಕೊಂಡು ಬರ್ತೀವಿ ಸರ್ ಲಾಸ್ಟ್.
0: ಈಗೆಲ್ಲ ಕೆಲವರು ಹಸಿಕಾಯಿ ಮಾರಾಟ ಮಾಡ್ತಾರಲ್ವಾ?
1: ಅದು ಚೆನ್ನಾಗಿ ಸರ್. ಹಸಿ ಮಾರ್ಕೆಟ್ ಅಂದ್ರೆ ಈಗ ನಮಗೆ ಈ ಬೇಗ ನಾವು ಕೊಡ್ತೀವಿ, ದುಡ್ಡು ಹಂಗೆ ಬರ್ತೈತಿ ನಮ್ ಕಡೆ, ಅದನ್ನ ಸಂಘರ್ಷಕ್ಕೆ ಇಟ್ಕೊಳಕ್ ಆಗಲ್ಲ. ಕೆಲವ್ರು ಬರ್ತಾರೆ, ಏ ದುಡ್ಡು ಐತಲ್ಲ ಕೊಡಪ್ಪ ಅಂತ ಬರ್ತಾರೆ. ಈಗ ನಮಗೆ ಬೇರೆ ಯಾವ್ದಕ್ಕಾರ ಒಂದು ಉಪಯೋಗ ಬೇಕು ಅಂದ್ರೆ ನಾವು ಹಣ ಅಡಿಕೆ ಇಟ್ಕೊಂಡ್ರೆ ನಮ್ಗೇನ ಎಮರ್ಜೆನ್ಸಿ ಯಾವ್ದಕ್ಕಾರ ಬಂತು, ಈಗ ಆ ಸ್ಟಾಕ್ ಇದ್ರೆ ನಮ್ಗೆ ಏನಾರ ಒಂದ್ ತಗೋಬೇಕು ಅಂದ್ರೆ ಅದನ್ನ ನಮ್ಮ ಚಣದಾಗ ಹೋಗಿ ಮಾರಿ ನಾ ತಗೊಂಬಂದ್ರೆ ನಮ್ ಕೈಯ ದುಡ್ಡು ಇದ್ದಂಗ ಇರ್ತದೆ.
0: ಸ್ಟಾಕ್ ಮಾಡ್ಕೊಳ್ತೀರಾ?
1: ಸ್ಟಾಕ್ ಮಾಡ್ಕೊಳ್ತೀವಿ.
0: ಅಂದ್ರೆ ಯಾವ ರೇಟ್ ಬರುತ್ತೋ ಅವಾಗ ನೀವು ಮಾರಾಟ ಮಾಡ್ತೀರಾ?
1: ಮಾರಾಟ ಮಾಡ್ತೀವಿ.
0: ಈಗ ಮೊದ್ಲೆಲ್ಲ ಕೇಣಿ ಕೊಡ್ತಿದ್ರ ಹೌದಲ್ವಾ?
1: ಆ ಕೇಣಿ ಕೊಡ್ತಿದ್ರನ್ಸ ಅವಾಗ ಅಷ್ಟಕ್ಕಂದ್ರೆ ರೈತರಿಗೆ ಅನುಭವ ಇಲ್ಲ. ಅವಾಗ ಏನಾಗ್ತದಂದ್ರೆ ಬೇರೆ ಕೆಲವರು ಅವ್ರ ಕೇಣಿ ಹಿಡ್ಕೊಂಡ್ರಿಗೆ ಅವ್ರ ಲಾಭಾಂಶ ಸಿಕ್ತಿತ್ತು. ಈ ರೈತರು ದೊಡ್ಡ, ಏ ಈ ವರ್ಷ ಇಷ್ಟಾಗ್ಬಿಡ್ತು, ಈ ವರ್ಷ ಹಿಂದ್ ವರ್ಷ 1 ಲಕ್ಷ ಕೇಳಿದ್ದ, ಈ ವರ್ಷ 2 ಲಕ್ಷ ಕೇಳ್ತಾನೆ, ಐ ಕೊಟ್ರು ಇನ್ನೂ ಚೆನ್ನಾಗಲ್ಲ ಅಂತ ಕೆಲವರು ಕೊಟ್ರು ಸರ್. ನಾವೇ ತಾಳಿ ಸರ್, ಒಂದ್ ವರ್ಷ ನಾವೇ ಮಾಡಿದ್ವಿ, ನಮ್ಮ ಅಪ್ಪಾಜಿಯರು ಒಂದ್ ವರ್ಷ ಈ ವರ್ಷ ಕೇಣಿ ಕೊಟ್ಬಿಡೋಣ ಅಂತಂದು ಮಾತಾಡ್ಕೊಂಡ್ವಿ. ಅವರು ಹೊಲದಲ್ಲಿ ಬಂದ್ರು, ಏ ನಮಗೆ ಬೇಡ್ರಿ, ನಮಗೆ 1.5 ಲಕ್ಷ ಆದ್ರೆ ನಮಗೆ ಬೇಡೇ ಬೇಡ, ಅದ್ರ ಮೇಲೆ ಬೇಡೇ ಬೇಡ ಅಂದ್ರು. ನಾವೇ ಮಾಡಿದ್ರೆ ಆ ವರ್ಷ ನಾವು 12 ಕೆಜಿ ಹಂಗೆ ಒಣ ಅಡಿಕೆ ಕೊಟ್ಟಿ ಸರ್. ನಮಗೆ ಆ ವರ್ಷ 380,000 ರೂಪಾಯಿ ನಮಗೆ ಒಣ ಅಡಿಕೆದು ಲಾಭ ಸಿಕ್ತು
0: ಬಂತು.
1: ಹಂಗಾಗಿ ನಮಗೆ ಅವಾಗಿನಿಂದ ನಮಗೆ ಅನುಭವ ಆಯ್ತು.
0: ಈಗ ಕೇಳಿ ಕೊಡೋದ್ರಿಂದ ನಿಮ್ಗೆ ಎಲ್ಲ ಒಂದ್ ಕಡೆ ಲಾಸ್ ಆಗುತ್ತಲ್ಲ?
1: ಲಾಸ್ ಆಗ್ತದೆ.
0: ನಿಮಗೆ ಒಂದು ಐಡಿಯಾ ಬರಲ್ಲ ನಮ್ಮದ್ರಲ್ಲಿ ಎಷ್ಟು ಕ್ವಿಂಟಲ್ ಆಗ್ಬೋದು ಇದೆಲ್ಲ ಗೊತ್ತಾಗಲ್ಲವಾ? ಅಂದ್ರೆ ನೀವು ಮಾಡಿರೋಂತ ಒಂದು ಪದ್ಧತಿನ ಉತ್ತಮ ಅಂತ ಹೇಳ್ಬೋದು. ಆದ್ರೆ ನೀವೇ ಸ್ವಂತ ಬೇಯಿಸಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ.
1: ಹೆಚ್ಚಿಗೆ ಲಾಭ ಆಗತ್ತೆ.
0: ಈಗ ಅಡಿಕೆ ಸಿಪ್ಪೆ ಬರುತ್ತಲ್ವಾ, ಈಗ ಅದನ್ನೆಲ್ಲ ನೀವು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೋಬೋದಲ್ಲ?
1: ಒಂದ್ಸ ಈಗ ನೆಕ್ಸ್ಟ್ ಅದನ್ನ ಮಾಡ್ಬೇಕಂತ ಮಾಡಿದ್ವಿ ಸರ್. ಈಗ ಬೇರೆ ಕಡೆ ಸಪರೇಟ್ ಹಾಕಿ ಅದಕ್ಕೆಲ್ಲ ಹಾಕಿ ಅದು ಗೊಬ್ಬರ, ಈಗ ಕೆಲವು ಈ DAP ಗಿಂತ ಅದು ಒಳ್ಳೆ ಗೊಬ್ಬರ ಅಂತ ಈಗ ನಮ್ ಪಾಪಿ ಬೈಟೆಕ್ ಇಂಜಿನಿಯರಿಂಗ್ ಅದೇ ಮೆಡಿಸಿನ್ ಇದರಲ್ಲಿ ಇದು ಮಾಡ್ತಾರ ಸರ್. ನಮ್ ಪಾಪಿ ಅಂತೂ, ಅಬ್ಬಾಜಿ ನೀನು ಈ ತರ ಮಾಡಿದ್ರೆ ಇದು ಗೊಬ್ಬರ ಬಹಳ ಚೆನ್ನಾಗೆ, ನೀವು ಮಾಡ್ಬೋದು ಸರ್, ನೀನು ಗೊಬ್ಬರನೇ ಹಾಕೋದ್ ಬೇಕಾಗಿಲ್ಲ, ನೀನು DAP ಆಗ್ಲಿ ಇದಕ್ಕೆ ಆಗ್ಲಿ ಬೇರೆ ಇದಕ್ಕೆ ಇದು ಒಳ್ಳೆ ಗೊಬ್ಬರ ಅಂತ ನಮ್ ಪಾಪಿ ಅಂದ್ರೆ ಸರ್.
0: ಈಗ ಅಡಿಕೆ ಬೆಳಿತೀರ ಅಂದ್ಮೇಲೆ ಅಡಿಕೆಯಲ್ಲಿ ಸಾಕಷ್ಟು ನಿಮ್ಗೆ ಅಡಿಕೆ ಸಿಪ್ಪಿ ಸುಲಿಸಿದಾಗ ಬರುತ್ತಲ್ವಾ? ಈಗ ಸಾಕಷ್ಟು ನೀವು ಆದಾಯ ಕಾಣಬಹುದು ಅದರಲ್ಲಿ. ಆದಾಯ ಅನ್ನೋದಕ್ಕಿಂತ ನಿಮ್ಮ ಭೂಮಿಗೆ ಅಂದ್ರೆ ನಿಮ್ಮ ಅಡಿಕೆ ಕಾಂಪೋಸ್ಟ್ ಗೊಬ್ಬರ ಅದನ್ನ ತಯಾರು ಮಾಡ್ಕೊಳ್ಬಹುದು ಅಲ್ವಾ?
1: ಮಾಡ್ಕೋಬಹುದು
0: ಅಂತ ಒಂದು ಅವಕಾಶ ನಿಮಗಿದೆ. ಈಗ ರೈತರು ಹೆಂಗಪ್ಪ ಅಂತಂದ್ರೆ ಅಡಿಕೆ ಸಿಪ್ಪಿ ಎಲ್ಲಿ ಅಂದ್ರಲ್ಲೇ ಸುರಿಯೋದು,
1: ಸುಮ್ನೆ ಬಿಸಾಕ
0: ರೋಡಿನ ಪಕ್ಕದಲ್ಲಿ
1: ಇದು ಮಾಡೋದು, ಅದನ್ನ ಬೆಂಕಿ ಹಚ್ಚೋದು, ಅದರಿಂದ ಏನು ಸಿಗಲ್ಲ ಸರ್. ಅದನ್ನೇ ನಾವು ಚೆನ್ನಾಗಿ ಇದು ಮಾಡ್ಕೊಂಡ್ರೆ ಪೂರ್ತಿ ಪುಡಿ ಆದಂಗ ಕಸದು.
0: ಹೌದು,
1: ಚೆನ್ನಾಗಿ ಹಾಕಿ ಚೆನ್ನಾಗಿ ಗ್ವಾತ ಹಾಕಿ ಅದ್ರ ಮೇಲೆಲ್ಲ ಇದನ್ನ ಮಾಡಿ ಕೊಳೆ ಹಾಕಿಬಿಟ್ರೆ ಅದು ಒಳ್ಳೆ ಗೊಬ್ಬರ ಸರ್.
0: ಹೌದು, ಸಾಕಷ್ಟು ನಮ್ಮಲ್ಲೇ ಒಂದು ಸಿಗುವಂತ ತ್ಯಾಜ್ಯಗಳಿಂದ ಸಾವಯವ ಗೊಬ್ಬರ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ನಾವು ಅದರಲ್ಲಿ ಆಸಕ್ತಿ ಕೊಟ್ಟು ಮಾಡಬೇಕು. ಅವಾಗಲೇ ನಮಗೆ ಕೃಷಿಯಲ್ಲಿ ಏನಾದ್ರು ಒಂದು ಖರ್ಚು ಕಡಿಮೆ ಮಾಡ್ಕೊಳ್ಬಹುದು. ಈಗೆಲ್ಲ ನೋಡ್ರಿ ಎಷ್ಟು ದುಬಾರಿ ಆಗ್ತಾ ಇದೆ ರಾಸಾಯನಿಕ ಗೊಬ್ಬರ.
1: ಬಹಳ ಜನ
0: ಹೌದಾ, ಅಷ್ಟೊಂದು ದುಡ್ಡು ಕೊಟ್ಟು ನಾವು ತಂದು ನಮ್ಮ ಕೃಷಿ ಭೂಮಿಗೆ ಹಾಕಿ ನಾವು ಬೆಳೆದ್ರೆ ಎಲ್ಲಿ ಲಾಭ ಗಳಿಸ್ಲಿಕ್ಕೆ ಸಾಧ್ಯ ಇದೆ? ಈಗೇನೋ ಒಂದು ಅಡಿಕೆಯಲ್ಲಿ ಒಳ್ಳೆ ಲಾಭ ಇದೆ, ಗಳಿಸ್ಬಹುದು. ಈಗ ಬೇರೆ ಬೆಳೆಗಳಲ್ಲಿ ಯಾವುದು ನಮಗೆ ಆದಾಯ ಸಿಗುತ್ತೆ ಹೇಳಿ ನೀವೇ?
1: ಬೇರೆ

0: ಲೇಬರ್ಸ್ ಕೈ ಹಿಡ್ಕಂದ್ ಸರ್ ನಮಗೆ ಆದಾಯ ಕಮ್ಮಿನೇ ಸರ್ ನಮಗೆ ಸಿಗೋದು. ಕೆಲವೊಂದೊಂದ್ ಟೈಮ್ ಕೈಲಿದ್ದೇನೆ ನಮಗೆ ಹೋಗತ್ತ ಸರ್ ಕೊಡೋದು.
1: ಒಟ್ಟಾರೆ ಗಿರಿಕುಮಾರ್ ಅವರು, ವರ್ಷದಲ್ಲಿ ಅಡಿಕೆ ಒಳಗಡೆ ಎಷ್ಟು ಲಾಭ ಗಳಿಸ್ತೀರಾ?
0: ಹೆಚ್ಚು ಕಮ್ಮಿ ಒಂದ ಈಗ ಸ್ವಲ್ಪ 800 ಗಿಡ ಇರೋದ್ರಿಂದ ವರ್ಷ ಏನಿಲ್ಲ ಅಂದ್ರೆ 8-9 ಲಕ್ಷ ರೂಪಾಯಿ ನಮಗೆ ಆದಾಯ ಸಿಗ್ತದೆ.
1: ಒಳ್ಳೆ ಒಂದು ಆದಾಯ ಅಂತೀರಾ. ಈಗ ಅಷ್ಟು ದುಡ್ಡು ಬೇರೆ ಬೆಳೆಯಲ್ಲಿ ಬೆಳೆಯಕ್ ಆಗಲ್ಲ.
0: ಬೇರೆ ಕಡೆಯಲ್ಲಿ ಯಾರು ನಮ್ಮ ರೈತರು ಅದೊಂದು ಇರ್ಲಿಲ್ಲದ್ರೆ ಏನು ಮಾಡಕ್ ಆಗ್ತಿದ್ದಿಲ್ಲ ಸರ್ ನಮ್ಮ ರೈತರು.
1: ಒಟ್ಟಾರೆ ಅಡಿಕೆ ಕೃಷಿ ನಿಮ್ಗೆ ನೆಮ್ಮದಿ ತಂದ್ಕೊಟ್ಟಿದೆ.
0: ನೆಮ್ಮದಿ ಕೊಟ್ಟಿದೆ.
1: ಒಟ್ಟಾರೆ ನೀರು ಚೆನ್ನಾಗಿರ್ಬೇಕು,
0: ನೀರೊಂದು ಚೆನ್ನಾಗಿದ್ದೀರ ಸರ್, ಅದರಂತ ಇದು ಯಾವ್ದಾದ್ರು ಬೇಡ ಸರ್.
1: ಒಳ್ಳೇದು ಗಿರಿಕುಮಾರ್ ಅವರೇ, ಇಲ್ಲೇ ತನಕ ಈ ಒಂದು ಅಡಿಕೆ ಕೃಷಿಯ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಅಡಿಕೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಹಳವದರ ಗ್ರಾಮದ ಕೃಷಿಕ HS ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನಲ್ಲಿ ಕೆಲವು ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ. ಉತ್ತರ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ. ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ, ಉಳಿದ ಸ್ಥಳಗಳಲ್ಲಿ ಗರಿಷ್ಠ ತಾಪಮಾನವು ಸಾಮಾನ್ಯವಾಗಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ.
3: ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ MV ಅಂತ ಹೇಳಿ, ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆಯಾದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮಗೆ ಮಣ್ಣಿನ ಕಣ ಇರ್ತವೆ, 5% ನಿಮಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನು ಕೊಡ್ತಾ ಹೋಗ್ತೀರಿ, ನಾನು ಏನು 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನು ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣ್ಬೋದಂತ ಹಿಡಿಮುಂಡಿಗೆನೂ ಕೂಡ ಅಂತದ್ರಲ್ಲಿ ಒಂದು ಹಿಡಿಮುಂಡಿಗೆ. ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನ ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೆ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂಥ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನು ನಾವು ತೋಟದಲ್ಲಿ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂಥ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂಥ ಕಡೆ ಕೂಡ ನೀವು ಬಸಿಗಾಲುವಬೇಕು. ಕೆಲವೊಂದು ಕಡೆ ನೀವು ಆಗಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಿದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಹೊಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು, ಒಂದು 2.5 ಅಡಿ ಆಳಕ್ಕೆ. ಇದರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗ್ತದೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಒಂದ್ ಕಡೆ ಆದ್ರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದೊಳಗೆ ಉಸಿರಾಟಕ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನ

0: ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಿಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವು ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ, ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್, ಅವೆರಡನ್ನು ಮಾಡ್ಕೊಂಡ್ರೆ ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸಬಹುದು. ಆಯೋ ನೀರ್ ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೇ ಬರ್ತದೆ. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನ್ ಮಾಡಬಹುದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನೀವೇನು ಬ್ರಷ್ ಕಟರ್ ನಲ್ಲಿ ಹುಲ್ಲು ಕಸಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡಿ ಒಳಗೆ ತುಂಬಕೋಬಹುದು ನೀವು. ಆ ಗುಂಡಿ ಒಳಗೆ ತುಂಬಿಕೊಳ್ಳೋದು ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದ್ರೂ ಒಂದು ಅಡ್ಡ ಮಳೆ ಬಂದ್ರೂ ಕೂಡ ನಿಮ್ಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನ ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206549. ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದಿರಿ. ಕೇಳಿದ್ರೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನ ಇನ್ನು ಮುಂದೆ ಫೇಸ್ಬುಕ್ನಲ್ಲೂ ಕೂಡ ನೋಡಬಹುದು. ಆಕಾಶವಾಣಿ ಚಿತ್ರದುರ್ಗ ಅನ್ನುವಂತಹ ಹೆಸರಿನಲ್ಲಿ ಫೇಸ್ಬುಕ್ನಲ್ಲಿ ನಿಮಗೆ ಕಾಣಸಿಗುತ್ತೆ. ನೀವೆಲ್ಲರೂ ಕೂಡ ಅಲ್ಲೂ ಕೂಡ ಫಾಲೋ ಮಾಡಬಹುದು ಅನ್ನುವಂಥದ್ದು. ಆಕಾಶವಾಣಿ ಚಿತ್ರದುರ್ಗ ಅನ್ನುವಂಥದ್ದು ಇಂಗ್ಲಿಷ್ನಲ್ಲಿದೆ, ಅದನ್ನು ನೀವು ಹುಡುಕಿ ಫಾಲೋ ಮಾಡಿದರೆ ನಿಮಗೆ ಚಿತ್ರದುರ್ಗ ಆಕಾಶವಾಣಿ ಲಭ್ಯವಾಗುತ್ತೆ ಅಂತ. ಫೇಸ್ಬುಕ್ಕಲ್ಲಿ ನೀವು ಅದನ್ನು ಹುಡುಕಬಹುದು. ಎಲ್ಲರೂ ಕೂಡ ಆಕಾಶವಾಣಿ ಚಿತ್ರದುರ್ಗವನ್ನು ಫಾಲೋ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ DCH ಕನಿಷ್ಠ 3551, ಗರಿಷ್ಠ 9919. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಹಳದಿ ಕನಿಷ್ಠ 2081, ಗರಿಷ್ಠ 2430. ಅಕ್ಕಿ ಮಧ್ಯಮ 2260, ಗರಿಷ್ಠ 2260. ಹಿರಿಯೂರು ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ತೆಂಗಿನಕಾಯಿ ಕನಿಷ್ಠ 15,000, ಗರಿಷ್ಠ 15,000. ಬಟಾಣಿ, ಹಸಿ ಬಟಾಣಿ 4,171. ಕಡಲೆಕಾಯಿ ಬೀಜ 7,500 12,300. ಹೊಸದುರ್ಗ ಮಾರುಕಟ್ಟೆ ಧಾರಣೆ. ತೆಂಗಿನಕಾಯಿ ಮಧ್ಯಮ ಕನಿಷ್ಠ 18,000, ಗರಿಷ್ಠ 23,000 ಇದೆ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯೊಂದನ್ನು ಕೇಳಿಬರೋಣ.

ಜನಪದ ಗೀತೆಯೊಂದನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಕೇಳಿದ್ರೆ ಇನ್ನು ಮುಂದೆ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವುಗಳು ಕೂಡ ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸೋ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕಳಿಸ್ಬೋದು. ಆದರೆ 8 ಗಂಟೆಯ ನಂತರದಲ್ಲಿಯೇ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕು, ಇದೊಂದು ಕಂಡೀಷನನ್ನು ಮಾಡಿಕೊಳ್ಳಿ. ಹಾಗೆ ನೀವು ಯಾರೆಲ್ಲ ಹಿಂದೆ ಕಳೆದ ವಾರ ನೀವು ಯಾರು ಮಾಡಿದ್ರಿ ಸಂದೇಶವನ್ನು ಕಳಿಸಿದ್ರಿ ಅವ್ರು ಯಾರು ಕಳಿಸ್ಬೇಡಿ, ಅಂದರೆ ಯಾರ ಹಾಡುಗಳು ಪ್ರಸಾರ ಆಗಿತ್ತು ಅವರು ಕಳಿಸೋದು ಬೇಡ ಅನ್ನುವಂಥದ್ದು. ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮು ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2 ಅತ್ಯುನ್ನತ ನಾಗರಿಕ

0: ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹಾನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ ಒಂದು ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ

0: ನೆರವಾಗಲು ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ ಶೇಕಡ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ ಶೇಕಡ 10 ಸುಂಕದ ಆದೇಶ ಜುಲೈ 24ರಂದು ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಖನೌ ಆಯುಕ್ತ ಹಾಗೂ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು ಎಸ್ಐಟಿ ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993ರ ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸುಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ದತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಸಂಜೆಯ ಚಂದ್ರವಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತಾ ಇದ್ದಾವೆ. ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:45:35. ಭಾಷಣ ಶ್ರವಣ ಬೆಳಗೋಳದ ಶಾಸನಗಳು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಿವಿ ಶಿರೂರ್.
2: ಶಾಸನ ಪ್ರಪಂಚದಲ್ಲಿ ಸಂಖ್ಯಾ ದೃಷ್ಟಿಯಿಂದ ಸಂಸ್ಕೃತ ತರಬಾಯದ ಸ್ಥಾನವನ್ನು ತಮಿಳು ಗಳಿಸಿದರೆ ಸಾಹಿತ್ಯದ ದೃಷ್ಟಿಯಿಂದ ಈ ಸ್ಥಾನ ಕನ್ನಡಕ್ಕೆ ದೊರೆಯುತ್ತದೆ. ಈ ಸಾಹಿತ್ಯದ ಒಂದು ಪ್ರಮುಖ ಭಾಗವಾಗಿರುವ ಶಾಸನ ಸಾಹಿತ್ಯಕ್ಕೆ ಶ್ರವಣ ಬೆಳಗೊಳದ ಕೊಡುಗೆ ಅಪೂರ್ವವಾದುದು. ಒಂದೇ ಸ್ಥಳದಲ್ಲಿ ಸುಮಾರು 573 ಶಾಸನ ದೊರೆಯುತ್ತಿರುವುದು ಒಂದು ವೈಶಿಷ್ಟ್ಯವಾದರೆ ಅವು ಬಹಳಷ್ಟು ಕಾವ್ಯ ಸೊಬಗಿನಿಂದ ಕೂಡಿರುವುದು ಇನ್ನೊಂದು ವೈಶಿಷ್ಟ್ಯ. ಇವುಗಳ ವ್ಯಾಪ್ತಿ ಕ್ರಿಸ್ತಿ ಶಕ ಸುಮಾರು 600 ರಿಂದ 1900 ವರೆಗೆ. ಈ ಶಾಸನಗಳಲ್ಲಿ ಬಹಳಷ್ಟು

ಸ್ಥಳವನ್ನು ಈ ಸ್ಥಳದ ಕೇಂದ್ರ ಬಿಂದುವಾದ ಗೊಮ್ಮಟನನ್ನು ಬಣ್ಣಿಸಿರುವುದರೊಂದಿಗೆ ಇಲ್ಲಿಯ ಮುನಿಗಳನ್ನು ಈ ಸ್ಥಳದೊಂದಿಗೆ ಸಂಬಂಧ ಹೊಂದಿದ ಅರಸರು ಮತ್ತು ಅವರ ಪರಿವಾರದವರ ಕಾರ್ಯಕ್ಷಮತೆಯನ್ನು ಹಿರಿಮೆಗರಿಮೆಯನ್ನು ಹಿಡಿದಿಟ್ಟಿರುವುದು ವಿಶೇಷ. ಕನ್ನಡ ಶಾಸನಗಳ ಪ್ರಥಮ ಪುಟ ತೆರೆಯುವುದು ಹಲ್ಮಿಡಿ ಶಾಸನದಿಂದ. ಶ್ರವಣ ಬೆಳಗೊಳಕ್ಕೆ ಬಂದರೆ ದೊರೆಯುವ ಮೊದಲ ಶಾಸನ ಸಂಸ್ಕೃತದಲ್ಲಿದೆ. ಭದ್ರ ಬಾಹುವಿನೊಂದಿಗೆ ಚಂದ್ರಗುಪ್ತ ಶ್ರವಣ ಬೆಳಕ್ಕೆ ಬಂದು ನಿಂತುದನ್ನು ಹೇಳುವ ಈ ಶಾಸನ ಉತ್ತರ ಮತ್ತು ದಕ್ಷಿಣ ಭಾರತದ ಜೈನ ಧರ್ಮದ ಸೇತು ಬಂಧುವಾಗಿ ಪರಿಣಮಿಸಿದೆ. ಅಲ್ಲಿ ಶ್ರವಣ ಬೆಳಗುಳವನ್ನು ಕಪ್ಪು ಕಲ್ಲಿನಿಂದ, ವಿವಿಧ ಹೂ ಹಣ್ಣುಗಳ ಗಿಡಗಳಿಂದ, ಬೇರೆ ಬೇರೆ ಕಾಡು ಮೃಗಗಳಿಂದ ಕೂಡಿದೆ ಎಂದು ಸಹಜವಾಗಿ ಬಣ್ಣಿಸಿದೆ. ಇದರ ಛಾಯೆ ಎರಡನೆಯ ಶಾಸನದಲ್ಲಿ ಕೂಡ ಕಂಡು ಬರುತ್ತಿದೆ. ಶ್ರವಣಬೆಳಗುಳದ ಮುಖ್ಯ ಆಕರ್ಷಣೆ ಗೊಮ್ಮಟ ಮೂರ್ತಿ. ಹಾಲುಗಲ್ಲದ ಹಸುಳೆಯಂತಿರುವ, ಸಮವಸ್ತ್ರಣ ಮಂಟಪವೇ ಎದುರು ನಿಂತಂತಿರುವ ಈ ಮೂರ್ತಿಯನ್ನು ಚಾಮುಂಡರಾಯ ಕ್ರಿಸ್ತಶಕ 980 ಸುಮಾರಿನಲ್ಲಿ ನಿಲ್ಲಿಸಿದನು. ಈ ಮೂರ್ತಿಯ ದಿವ್ಯ ಭವ್ಯ ರೂಪವನ್ನು ಮನದಿಂ ನುಡಿಯಂ ತನುವಿಂದೇ ಭಾವದುಂಬಿ ಬಣ್ಣಿಸಿರುವುದಾಗಿ ಕವಿ ಬಪ್ಪಣ ಪಂಡಿತನೇ ಹೇಳಿಕೊಂಡಿದ್ದಾನೆ. ಇದು ತಾರಾವಳಿ ಅಥವಾ ನಕ್ಷತ್ರ ಮಾಲಿಕೆ ಪದ್ಯ ಜಾತಿಯ 27 ಪದ್ಯಗಳಲ್ಲಿ ಕಲಾತ್ಮಕವಾಗಿ ಕೆತ್ತಲ್ಪಟ್ಟಿದೆ. ಇದರ ಸೊಗಸುಗಾರಿಕೆಗೆ ಏಕಾವಳಿ ರೂಪದಲ್ಲಿರುವ ಈ ಒಂದು ಪದ್ಯವನ್ನು ನೋಡಬಹುದು. ಅತಿ ತುಂಗಾ ಕೃತಿ ಯಾದಳಾಗದರುಳ್ ಸೌಂದರ್ಯಮುಂ ಔನತ್ಯಮುಂ ನೃತ ಸೌಂದರ್ಯಮುಂ ಹಾಗೆ ಮತ್ ಅತಿಶಯಂ ತಾನಾಗದ ಔನತ್ಯಮುಂ ನೃತ ಸೌಂದರ್ಯಮುಂ ಊರ್ಜಿತ ಅತಿಶಯಂ ತಂದಲ್ಲಿ ನಿಂದಿದ್ದವೇಂ ಕೃತಿ ಸಂಪೂಜಮು ಗೊಮ್ಮಟೇಶ್ವರ ಜಿನ ಶ್ರೀರೂಪಂ ಆತ್ಮೋಪಮಂ. ಇಲ್ಲಿ ಕೇವಲ ಔನ್ನತ್ಯವಾಗಲಿ, ಕೇವಲ ಸೌಂದರ್ಯವಾಗಲಿ, ಕೇವಲ ಅತಿಶಯತೆಯಾಗಲಿ ಇಲ್ಲ. ಇದು ಈ ಮೂರರ ಮುಪ್ಪುರಿ. ಆದ್ದರಿಂದ ಇದು ಕೃತಿ ಸಂಪೂಜ್ಯಂ ಎಂದಿದ್ದಾನೆ. ಆದ್ದರಿಂದ ಇದನ್ನು ನೋಡಿದಾಗ ಯಾವುದೇ ಅಶ್ಲೀಲ ಭಾವನೆ ಉಂಟಾಗುವುದಿಲ್ಲ. ಬದಲಿಗೆ ನಮ್ಮ ಅಹಂಕಾರ ಒಳಿದು ಮನಮುಗ್ಧವಾಗಿ ಕಲೆಯ ದಿವ್ಯ ದರ್ಶನವಾಗುತ್ತದೆ. ಜೈನ ಮುನಿಗಳ ಶ್ರಾವಕರ ಜೀವನದ ಪರಮ ಧ್ಯೇಯ ಮೋಕ್ಷ ಸಾಧನೆ. ಅದನ್ನು ಸಾಧಿಸುವುದಕ್ಕಾಗಿ ಪರಮ ಪವಿತ್ರ ಕ್ಷೇತ್ರವಾಗಿರುವ ಶ್ರವಣ ಬೆಳಗೊಳಕ್ಕೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಬಂದು ನೆಲೆಯೂರು ನಿಂತವರು ಸಾವಿರಾರು ಜನ. ಅವರು ತೋರಿದ ಸಂಯಮ ಶಕ್ತಿಯನ್ನು, ತಪಸ್ಸಾಮರ್ಥ್ಯವನ್ನು ಇಲ್ಲಿಯ ಶಾಸನಗಳು ಹಲವಾರು ಉಪಮೆ ರೂಪಕಗಳ ಮೂಲಕ ಮನದುಂಬಿ ಬಣ್ಣಿಸಿವೆ. ಕ್ರಿಸ್ತಶಕ ಸುಮಾರು 7 22ನೇ ಶಾಸನ ಕಳಂತೂರಿ ಮುನಿ ಮಾಡಿದ ಉಗ್ರ ತಪಸ್ಸನ್ನು ಶ್ರೀ ಬಾಳಾ ಮೇಲ್ ಸಿಖಿ ಮೇಲೆ ಸರ್ಪದ ಮಹಾದಂತಾಗ್ರದೋಳ್ ಸಲ್ವವೋಳ್ ತಪೋಗ್ರದಿಂ ನಿಂತು ನಡೆದೋಂ 108 ಎಂದಿದೆ. ಇನ್ನೊಂದು ಶಾಸನ ನಂದಿಸೇನ ಪರವರ ಮುನಿ ಸನ್ಯಾಸ ಸ್ವೀಕರಿಸಿ ಮರಣ ಒಪ್ಪಿದ್ದನ್ನು ಈ ರೀತಿ ಬಣ್ಣಿಸುತ್ತಿದೆ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗದಿಂ ಪಿರಿಗುಂ ಶ್ರೀರೂಪ ಲೀಲಾಧನ ವಿಭವ ಮಹಾರಾಶಿಗಳ್ ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚೆನಾನಿ ಧರಣಿ ವಿರವಾನ್ ಎಂದು ಸನ್ಯಾಸನಂ ಗೈದು ದೇವಲೋಕಕ್ಕೆ ಸಂದಾನ್. ಇಲ್ಲಿ ಶಾಸನಕಾರ ಸಂಸಾರದ ನಶ್ವರತೆಯನ್ನು ಸುರಚಾಪ ವಿದ್ಯುಲ್ಲತೆ ಮಂಜುಗಳಿಗೆ ಹೋಲಿಸಿರುವಲ್ಲಿ ಉಪಮೆಗಳ ಸಾರ್ಥಕತೆ ಪ್ರತಿಭೆಯ ಹೆಗ್ಗಳಿಕೆ ಎದ್ದು ಕಾಣುತ್ತಿದೆ. ಇದನ್ನು ಕುರಿತು ತೀತಾ ಶರ್ಮಾ ಅವರು ಇದೊಂದು ಸುಂದರ ಪರಿಪೂರ್ಣ ಚಿತ್ರ, ಇಲ್ಲಿ ಕಲೆ ಉಂಟು, ಕಾವ್ಯ ಉಂಟು, ಜೀವ ಉಂಟು, ಜೀವನ ದರ್ಶನ ಉಂಟು ಎಂದಿರುವ ಮಾತು ಔಚಿತ್ಯಪೂರ್ಣವಾಗಿದೆ. 10ನೇ ಶತಮಾನದಿಂದ 1250 ಶಾಸನಗಳಲ್ಲಿ ಬರುವ ಮುನಿಗಳ ವರ್ಣನೆ ಸಾಹಿತ್ಯದ ಸಂಪುಟ ತೆರೆದಂತಾಗುತ್ತಿದೆ. ಇವುಗಳಲ್ಲಿ ಕ್ರಿಸ್ತಶಕ 1100 ಶಾಸನವೊಂದು ಗೋಪನಂದಿಯನ್ನು ಪರಮ ತಪೋನಿಧಾನ ಹೊಸದೈಕ ಕುಟುಂಬ ಎಂದು ಹೊಗಳಿದೆ. ಹಾಗೆಯೇ ಕ್ರಿಸ್ತಶಕ 1115 ಒಂದು ಶಾಸನ ಮೇಘಚಂದ್ರ ಮಹಾಮುನಿಯನ್ನು ಕ್ಷಮೆಗೀಗಳ್ ಜೌವನಂ ತೀವಿದುದು ಅತುಳ ತಪಸ್ವಿಗೆ ಲಾವಣ್ಯಂ ಈಗಳ್ ಸಮಸಂದಿದ್ದತ್ತು ಮುಂತಾಗಿ ಬಣ್ಣಿಸಿದೆ. ಇನ್ನೊಂದು ಶಾಸನದಲ್ಲಿ ತ್ರೈಕಾಲ ಯೋಗಿಯ ಇರುವೆಯ ಹುತ್ತದಂತೆ ಬೆಳೆದಿದ್ದ ದೇಹದ ಮೇಲಿನ ಕೊಳೆಯು ಕಾಮನಿಗೆ ಎದುರಾಗಿ ಯುದ್ಧವನ್ನು ಮಾಡಲು ಧರಿಸಿದ ಕಬ್ಬಿಣದ ಕವಚವೋ ಎನ್ನುವಂತಿದ್ದಿತು ಎಂದು ಬಣ್ಣಿಸಿದೆ. ಹಾಗೆಯೇ ಕ್ರಿಸ್ತಶಕ 145 ಶಾಸನ ಸಿಂಹದ ಧ್ವನಿ ಕೇಳಿ ಅಂಜಿ ನಡುಗುವ ಆನೆಯ ಹಾಗೆ ಸಭೆಯಲ್ಲಿ ಶುಭಕೀರ್ತಿ ಮುನಿಯ ಎದುರಿಗೆ ವಾದಿಸುವ ವಾದಿಗಳಿಗೆ ಎಂಟಿದೆಯೇ ಎಂದು ಕೇಳಿದೆ. ಕ್ರಿಸ್ತಶಕ 1432 ಒಂದು ಶಾಸನ ಸಮಂತ ಭದ್ರ ಮುನಿಗೆ ಒದಗಿದ ರೋಗವನ್ನು ಕಲಿಯು ಕಳಿಸಿರುವ ಗುಪ್ತಚಾರ ಎಂದು ಬಣ್ಣಿಸಿದೆ. ಅಂದಂದಿನ ಕಾಲದ ಅರಸರ ಮತ್ತು ಅವರ ಪರಿವಾರದವರ ಧಾರ್ಮಿಕ ಭಾವನೆಯ ಮೇಲೆ, ಅವರು ನಂಬಿದ್ದ ಜೀವನದ ಮೌಲ್ಯಗಳ ಮೇಲೆ ಮತ್ತು ಅವರು ಶ್ರವಣ ಬೆಳಗುಳದೊಂದಿಗೆ ಹೊಂದಿದ್ದ ಸಂಬಂಧದ ಮೇಲೆ ಇಲ್ಲಿಯ ಶಾಸನಗಳು ಬೆಳಕು ಚೆಲ್ಲುತ್ತಿವೆ. ಅತ್ಯಂತ ಭಕ್ತಿಭಾವದಿಂದ ಗೊಮ್ಮಟ ಮೂರ್ತಿ ನಿಲ್ಲಿಸಿದ ಚಾಮುಂಡರಾಯನನ್ನು ಆತನ ಶೌರ್ಯಕ್ಕಾಗಿ ವೀರ ಮಾರ್ತಾಂಡದೇವ, ಚಾರಿತ್ರ್ಯ ಮತ್ತು ಮತಾಭಿಮಾನಕ್ಕಾಗಿ ಸಮ್ಯಕ್ತ ರತ್ನಾಕರ ಎಂದು ಬಣ್ಣಿಸಿವೆ. ಕ್ರಿಸ್ತಶಕ 974 ಒಂದು ಶಾಸನ ಎರಡನೆಯ ಮಾರಸಿಂಹನನ್ನು ನುಡಿದನೇ ಕಾವುದನೇ ಎಳೆದೆಗೆಳೆದರು ಜವನಿಟ್ಟ ರಕ್ಕೆ
ನುಡಿದದು ತಪ್ಪು ಗುಮೆ ಗಂಗ ಚೂಡಾಮಣಿಯ ಎಂದು ಬಣ್ಣಿಸಿದೆ. ಹಾಗೆಯೇ ಕ್ರಿಸ್ತಶಕ 1159 ಒಂದು ಶಾಸನ ಮತ್ತು 1181 ಮತ್ತೊಂದು ಶಾಸನ

0: ಹೊಯ್ಸಳ ನಾರಸಿಂಹನನ್ನು ಸಿಡಿಲನ್ನಂ ಸಿಂಹದನ್ನಂ ಪುರಹರನ್ ಉರಿಗಣ್ಣನ್ ಎಂದು ಬಣ್ಣಿಸಿದೆ. ಈ ಎರಡೂ ಪದ್ಯಗಳನ್ನು ಕನ್ನಡದ ಪ್ರಸಿದ್ಧ ವೈಯಾಕರಣಿಗಳಾದ ನಾಗವರ್ಮ ಕೇಶಿರಾಜರು ತಮ್ಮ ಕೃತಿಯಲ್ಲಿ ಲಕ್ಷಣವಾಗಿ ಬಳಸಿಕೊಂಡಿರುವುದು ಒಂದು ವಿಶೇಷ. ಕ್ರಿಸ್ತಿಶಕ 1123 ಒಂದು ಶಾಸನ ಮತ್ತು 1131 ಎರಡು ಶಾಸನಗಳಲ್ಲಿ ವಿನಯಾದಿತ್ಯನನ್ನು ಬೇಡುವ ಜನರಿಗೆ ಕಲ್ಪವೃಕ್ಷ, ಶರಣೆಂದವರಿಗೆ ವಜ್ರಾಯುಧ, ಪರಸ್ತ್ರೀಯರಿಗೆ ವಾಯುಪುತ್ರ, ಭೂಮಿಯ ಮೇಲೆ ಸೊಕ್ಕಿದವರಿಗೆ ಯಮ ಎಂದು ಬಣ್ಣಿಸಿದೆ. ಅವನು ಕಟ್ಟಿಸಿದ ಕೆರೆ ದೇಗುಲಗಳಿಂದಾಗಿ ಇಟ್ಟಿಗೆ ಎಂದು ತೋಡಿದ ತೆಗ್ಗುಗಳು ಕೆರೆಗಳಾದವು, ಕಲ್ಲಿಗೆಂದು ಒಡೆದ ಬೆಟ್ಟಗಳೆಲ್ಲ ನೆಲಸಮವಾದವು, ಸುಣ್ಣದ ಬಂಡಿ ಬಂದ ಹಾದಿಗಳೆಲ್ಲ ಹಳ್ಳಗಳಾದವಂತೆ. ಅವನ ಮನೆ ನಿರಂತರ ದಾಸೋಹದಿಂದ ಮದುವೆಯ ಮನೆ ಆಗಿದ್ದಿತಂತೆ. ಕ್ರಿಸ್ತಶಕ 12ನೇ ಶತಮಾನದ 384ನೇ ಶಾಸನ, ಗಂಗರಾಜನ ಯುದ್ಧದಲ್ಲಿ ಜಯಿಸಿ ಬರಲು ಅರಸನು ಬೇಡಿದ್ದನ್ನು ಕೊಡಲು ಮುಂದಾದರೂ ಅವರಿವರ ಹಾಗೆ ಅವನು ಅದನ್ನು ಇದನ್ನು ಬೇಡದೆ ಕೊಟ್ಟ ಕಾಣಿಕೆಗಳನ್ನೆಲ್ಲ ತನ್ನ ತಾಯಿ ಕಟ್ಟಿಸಿದ ಜಿನಾಲಯಕ್ಕೆ ಕೊಟ್ಟನಂತೆ. ಅತ್ತಿಮಬ್ಬೆ ಗೋದಾವರಿಯನ್ನು ನಿಲ್ಲಿಸಿದಂತೆ ಈತನು ಉಕ್ಕಿ ಬರುತ್ತಿದ್ದ ಕಾವೇರಿಯನ್ನು ನಿಲ್ಲಿಸಿದ ಎಂದು ಒಂದು ಶಾಸನ ಬಣ್ಣಿಸಿದೆ. ಕ್ರಿಸ್ತಶಕ 1422 ಒಂದು ಶಾಸನ, ಬೈಶದಂಡೇಶನನ್ನು ನಾನು ಅವನ ದಾನಗುಣವನ್ನು ಬಣ್ಣಿಸಬೇಕೆಂದರೆ ಕಲ್ಪವೃಕ್ಷವು ಆಸೆ ಎಂಬ ಹಾದಿಯಲ್ಲಿ ಅಡ್ಡ ಬರುವುದು, ಅವನ ಪಾಂಡಿತ್ಯವನ್ನು ಬಣ್ಣಿಸಬೇಕೆಂದರೆ ಬೃಹಸ್ಪತಿಯು ಎಲ್ಲಿಯಾದರೂ ಅಡಗಿ ಹೋಗುವನು, ಅವನ ತಾಳ್ಮೆಯನ್ನು ವರ್ಣಿಸುವುದಾದರೆ ಭೂದೇವಿಯು ಮೂರ್ಛೆ ಹೊಂದುವಳು, ಇಂತಹ ಬೈಚಪ್ಪನನ್ನು ಭೂಮಿಯ ಮೇಲಿನ ಕವಿಗಳಿಗೆ ವರ್ಣಿಸಲು ಹೇಗೆ ಸಾಧ್ಯ ಎಂದು ಕೇಳಿದ್ದಾನೆ. ಅದೇ ಶಾಸನ ಇರುವಪ್ಪನ ಶೌರ್ಯ ಸಾಹಸವನ್ನು, ಓ ಬ್ರಹ್ಮನೇ ನಿನ್ನ ಹಣೆಯ ಮೇಲಿನ ಬರಹವನ್ನು ಅಳಿಸಿ ಹಾಕು, ಇಲ್ಲದಿದ್ದರೆ ನಿನ್ನ ಬ್ರಹ್ಮ ಪದವಿ ಅಳಿದು ಹೋಗುವುದು, ಓ ಯಮನೇ ವೈರಿ ಅರಸರಿಗಾಗಿ ಇನ್ನೊಂದು ಪಟ್ಟಣವನ್ನು ಕಟ್ಟು, ಓ ವೇತಾಳ ಶ್ರೇಷ್ಠನೇ ನಿನ್ನ ಬಿಸಿರಕ್ತದ ಕೊಡಗಳ ಸಂಗ್ರಹವನ್ನು ಹೆಚ್ಚಿಸಿಕೊಳ್ಳು, ಇರುಗೋಪನು ಸಿಟ್ಟು ತುಂಬಿದವನಾಗಿ ಗರ್ವಿಷ್ಠ ವೈರಿಗಳೊಂದಿಗೆ ಯುದ್ಧ ಮಾಡುತ್ತಿರುವನು ಮುಂತಾಗಿ ಬಣ್ಣಿಸಿದೆ. ಬುಕ್ಕರಾಯನ ಧರ್ಮ ಸಮನ್ವಯ ದೃಷ್ಟಿಯನ್ನು ಸಾರುವ ಶಾಸನ ಇರುವುದು ಇದೇ ಸ್ಥಳದಲ್ಲಿ. ರಾಣಿಯರಲ್ಲಿ ಶಾಂತಲೆಯನ್ನು ಕುರಿತ ಎರಡು ಶಾಸನಗಳು, ವಿಷ್ಣುವರ್ಧನನಿಗೆ ರಣರಂಗದಲ್ಲಿ ವಿಜಯಶ್ರೀ, ಎದೆಯಲ್ಲಿ ಆನಂದದಿಂದ ರಥಗೊಂಡು ನಿಲ್ಲುವ ವಿಪುಳಶ್ರೀ, ತೇಜಸ್ಸನ್ನು ವರದಾನ ಗುಣವನ್ನು ದಿಕ್ಕು ದಿಕ್ಕಿಗೆ ಹರಡುವ ಕೀರ್ತಿಶ್ರೀ, ಹೀಗಾಗಿ ಆಕೆಯನ್ನು ಯಾವ ಅಣ್ಣನ್ನು ಬಣ್ಣಿಸಬಲ್ಲನು ಎಂದು ಪ್ರಶ್ನಿಸಿದೆ. ಆಕೆಯ ವ್ಯಕ್ತಿತ್ವವನ್ನು ಎತ್ತಿ ಹೇಳುವ ವಿವೇಕೈಕ ಬೃಹಸ್ಪತಿಯುಂ, ಪ್ರತ್ಯುತ್ಪನ್ನ ವಾಚಸ್ಪತಿಯುಂ, ನಿಜ ಕಲಾಭ್ಯುದಯ ದೀಪಿಕೆಯುಂ, ಗೀತವಾದ್ಯ ಸೂತ್ರಧಾರಿಯುಂ ಮುಂತಾದ ಎಲ್ಲ ಬಿರುದುಗಳಿಗೆ ಆಕೆ ನಿಜವಾಗಿಯೂ ಪಾತ್ರಳಾಗಿದ್ದಳು ಎಂಬುದು ಆಕೆಯ ಚರಿತ್ರೆಯಿಂದ ತಿಳಿದು ಬರುತ್ತಿದೆ. ಆಕೆಯ ಮರಣಗೊಪ್ಪಲು ಆಕೆಯ ತಾಯಿ ಮಾಚಿಕಬ್ಬೆ, ಅರೆ ಮಗಳು ದೀರ್ಧ ಕಣ್ಮಲರ್ಗಳ್, ಓದುವ ಪಂಚಪದಂ, ಜಿನೇಂದ್ರನಂ ಸುನೈಸುವ ಓಜೆ, ಬಂಧು ಜನಮಂ ಬಿಡಿಪ ಉನ್ನತಿಯಿಂದ ಸಮಾಧಿ ಮರಣ ಒಪ್ಪಿದುದನ್ನು ಎಳೆ ಎಳೆಯಾಗಿ ಬಿಡಿಸಿ ತೋರಲಾಗಿದೆ. ಗಂಗರಾಜನ ತಾಯಿ ಪೋಚಾಂಬಿಕೆ, ತನುವಂ ಜನಪತಿ ನುತಿಂ, ಧನಮಂ ಮುನಿಜನದ ತೃಪ್ತಿಂ, ಸಫಲವೆನ್ನುವ ಹಾಗೆ ಉತ್ತಮ ಗುಣಸತಿ ವಂಚಾನೃತ್ಯನ್ನು ಒಳಕೊಂಡುದೆಂದು ಜಗವೆಲ್ಲಂ ಕೈಯತ್ತುವಿನಂ ಶೋಭಿಸಿದ್ದಳಂತೆ. ಆಕೆ ಸನ್ಯಾಸನ ವಿಧಿಯಿಂದ ಮಡಿದುದನ್ನು ನೋಡ ರೋಮಾಂಚನವಾದ ಪದು ಎಂದಿದ್ದಾನೆ ಶಾಸನಕಾರ. ಇಲ್ಲಿಯ ಎರಡೂ ಶಾಸನಗಳು ರನ್ನನ ಹಸ್ತಾಕ್ಷರ ಎಂದಿದ್ದರೆ ಇನ್ನೆರಡು ಶಾಸನ ನಾಗವರ್ಮನನ್ನು ಪ್ರಸ್ತಾಪಿಸುತ್ತಿವೆ. ಇಲ್ಲಿಯ ಶಾಸನಕಾರರು ತಮ್ಮ ಕಾವ್ಯ ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಲು ಪೂರ್ವ ಕವಿಗಳ ಕಾವ್ಯ ಭಾಗಗಳನ್ನು ತಮ್ಮ ಶಾಸನಗಳಲ್ಲಿ ಬಳಸಿಕೊಂಡಿದ್ದಾರೆ. ಉದಾಹರಣೆಗೆ 139ನೇ ಶಾಸನದಲ್ಲಿ ರನ್ನನ ಅಜಿತ ತೀರ್ಥಂಕರ ಪುರಾಣದ ಗದಾಯುದ್ಧದ 4 ಪದ್ಯಗಳನ್ನು ಕಾಣುತ್ತಿವೆ. 5 ಶಾಸನಗಳಲ್ಲಿ ನಾಗಚಂದ್ರನ ಪಂಪ ರಾಮಾಯಣ, ಮಲ್ಲಿನಾಥ ಪುರಾಣದ 11 ಪದ್ಯಗಳನ್ನು ಕಾಣುತ್ತಿವೆ. ಹಾಗೆಯೇ ದಂಡಿ ಚೂಡಾಮಣಿ ಕಾವ್ಯದ ಕರ್ತೃ ಶ್ರೀವರ್ಧದೇವ ಮೊದಲಾದವರಿಂದಲೂ ಈ ಶಾಸನಕಾರರು ಪ್ರಭಾವಿತರಾಗಿದ್ದನ್ನು ಕಾಣುತ್ತೇವೆ. ಇಲ್ಲಿ ಮತ್ತೇಪ ಚಂಪಕ ಮೊದಲಾದ ವೃತ್ತಗಳೊಂದಿಗೆ ಅಕ್ಕರವು ಬಳಕೆಯಾಗಿರುವುದು ವಿಶೇಷ. ಒಟ್ಟಾರೆ ಇಲ್ಲಿಯ ಜೈನ ಶಾಸನಕಾರರು ಕೇವಲ ಮಾಹಿತಿಯನ್ನು ಕೊಡುವುದಕ್ಕಾಗಿ ಈ ಶಾಸನಗಳನ್ನು ಬರೆದಿಲ್ಲ. ಒಬ್ಬ ಒಳ್ಳೆಯ ಕವಿಯ ಹಾಗೆ ಆ ಮಾಹಿತಿಯ ಹಿಂದಿರುವ ಮರ್ಮವನ್ನು ಅರಿತು ಅವಕ್ಕೆ ಮಾರು ಹೋಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ತನ್ಮಯರಾಗಿ ಈ ಶಾಸನಗಳನ್ನು ಬರೆದಿರುವುದರಿಂದ ಇವು ಕಾವ್ಯರ ಸಾಬ್ದಿಯಲ್ಲಿ ಅದ್ದಿ ತೆಗೆದ ಅಮೃತದ ಬಿಂದುಗಳಂತೆ ಕಾಣುತ್ತವೆ.
1: ಇದುವರೆಗೂ ಶ್ರವಣಬೆಳಗೊಳದ ಶಾಸನಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಬಿವಿ ಶಿರೋರ್. ಇದಾಗಿತ್ತು ಈ ಹೊತ್ತಿನ ಭಾಷಣ. ಆಕಾಶವಾಣಿ ಚಿತ್ರದುರ್ಗ, ಇದೀಗ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳಿ ಬರೋಣ. ಆನ್ ಮೇಲೋ ಸಜ್ಜನಾ.

ಆನ್ ಮಿಲೋ ಸಜ್ಜನ ಚಿತ್ರದಿಂದಾದ ಹಿಂದಿ ಚಿತ್ರಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:20. ಕೆಳಗರೆ ಯಾರೆಲ್ಲ 8 ಗಂಟೆಗಿಂತ ಮುಂಚೆ ಕಳಿಸಿದಿರಿ ಅವ್ರ ಸಂದೇಶವನ್ನು ನಾನು ತಗೊಳ್ಳೋದಿಲ್ಲ. 8 ಗಂಟೆಯ ನಂತರದಲ್ಲಿ ಬಂದಿರುವಂಥ ಸಂದೇಶಗಳನ್ನು ಮಾತ್ರ ನಾನು ತಗೊಳ್ಳೋದು. ಇದೀಗ ನಮ್ಮ ಕಾರ್ಯಕ್ರಮ

ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಸಂದೇಶವನ್ನು ಕಳಿಸಿದ್ದೀರಿ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ, ಯಾವ ಮೆಚ್ಚಿನ ಗೀತೆಯನ್ನು ನೀವು ಕೇಳ್ತಾ ಇದ್ದೀರಿ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನೊಮ್ಮೆ ವಾಟ್ಸಪ್ ಸಂಖ್ಯೆಯನ್ನು ಹೇಳಿಬಿಡ್ತೇನೆ. ಯಾರದ್ದೆಲ್ಲ ಕಳೆದ ವಾರ ಪ್ರಸಾರ ಆಗಿತ್ತು ಅವರ ಸಂದೇಶಗಳನ್ನು ನಾವು ತಗೊಳ್ಳೋದಿಲ್ಲ, ಹೊಸ ಸಂದೇಶಗಳಿಗೆ ಹೊಸ ಆದ್ಯತೆಯನ್ನು ಕೊಡ್ತೇವೆ. ನಾವು ಎಲ್ಲರ ಹೆಸರುಗಳು ಕೂಡ ನಾವು ಆಕಾಶವಾಣಿಯಲ್ಲೇ ಓದ್ತಾ ಇರ್ತವೆ. ನಿಮಗೆ ಗೊತ್ತಿರುತ್ತೆ ಯಾರೆಲ್ಲ ಹೊಸಬರು ಬಂದಿರ್ತಾರೆ, ನಾವು ತಗೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಲೈವಲ್ಲೂ ನಿಮ್ಮದೇ ಹೆಸರು, ಮತ್ತು ವಾಟ್ಸಪ್ಪಲ್ಲೂ ಎಲ್ಲದರಲ್ಲೂ ನಿಮ್ಮದೇ ಹೆಸರು ಬಂದರೆ ಮತ್ತೆ ಅದೇ ಕತೆ. ಹಾಗಾಗಿ ಯಾರದೆಲ್ಲ ಬಂದಿದ್ದ

ಕೆಳಗಡೆ ನಿಮ್ಮ ಸಂದೇಶಗಳನ್ನು ನಾನು ತಗೊಳ್ತಾ ಇದ್ದೀನಿ. ಯಾರು ಕಳಿಸಿದಾರಪ್ಪ ಮೊದಲನೇ ಸಂದೇಶ ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಿ ಕಳೆದ ವಾರ ಪ್ರಸಾರ ಆಗಿರುವಂಥವರು ಯಾರೂ ಕೂಡ ಸಂದೇಶವನ್ನು ಕಳಿಸ್ಬೇಡಿ, ಕಳಿಸಿ ನನಗೆ ಪ್ರಸಾರ ಮಾಡಿ ಮೇಡಮ್, ನನ್ನ ಹಾಡು ಪ್ರಸಾರ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಲ್ಲ. ಇಲ್ಲಿ ನಮಗೆ ಲೀಸ್ಟ್ ಇದೆ, ಆ ಲೀಸ್ಟನ್ನು ನೋಡಿನೇ ನಾನು ಸಂದೇಶಗಳನ್ನು ತಗೊಳ್ಳೋದು. ಹಾಗಾಗಿ ಮೊದಲನೇ ಸಂದೇಶ ನಂದಿನಿ ಸಮರ್ಥ್ ಮೈತ್ರಿ ಆಲಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. H2O ಸಿನಿಮಾದ ಹೂವೆ ಹೂವೆ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನು.

ಎರಡನೇ ಸಂದೇಶವನ್ನು ನಮಗೆ ಮಾದಪ್ಪ ಕೆ ಎಂ ಕೃಷ್ಣ ಇವರು ಕಮಂಡಲಗುಂದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಾಳಿ ಮಾತು ಚಿತ್ರದ ನಮ್ಮೂರ ಸಂತೆಲ್ಲಿ ಅನ್ನುವಂತಹ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನು.

ಮುಂದಿನ ಸಂದೇಶ. ಶ್ರೀಶೈಲ ಆದಿತ್ಯ ಶಿವಲೀಲಾತೆಯಲ್ಲಿ ಮನೆಯವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಆಕಾಶ್ ಚಿತ್ರದ ಗೀತೆಯನ್ನ ನಮಗೆ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನ. ಕೇಳಿದ್ರೆ ನೀವೆಲ್ಲ ಹೇಗೆ ಹೇಳ್ತಾ ಇದ್ದೀರಿ, ನಂದು 4 ತಿಂಗಳಿಂದ ಪ್ರಸಾರ ಆಗಿಲ್ಲ, 2 ತಿಂಗಳಿಂದ ಪ್ರಸಾರ ಆಗಿಲ್ಲ ಅಂತ. ನಾನು ಮಾದಪ್ಪ ಕೆ ಎಂ ಕೃಷ್ಣಪ್ಪ ಅವ್ರದ್ದು ಸಂದೇಶನ ಹುಡುಕದೆ 11ನೇ ತಾರೀಕು ನಿಮ್ಮ ಹಾಡು ಪ್ರಸಾರ ಆಗಿದೆ, ಹಂಗಿದ್ರೂ ನಮ್ಮದು ಹಾಡೇ ಪ್ರಸಾರ ಆಗಿಲ್ಲ ಅನ್ನುವಂಥ ಕಂಪ್ಲೇಂಟ್ಗಳನ್ನು ಹೇಳ್ತೀರಿ. ಇದು ಎಷ್ಟು ಸರಿ ಅನ್ನುವಂಥದ್ದನ್ನು ನೀವೇ ಯೋಚನೆ ಮಾಡಿ. ಆದರೂ ಕೂಡ ನಾವಿವತ್ತು ಪ್ರಸಾರ ಮಾಡಿದ್ದೀವಿ. ಧನ್ಯವಾದಗಳು ನಿಮಗೆ. ಹಾಗೆ ಇದೀಗ ಕೇಳೋಣ ಆಕಾಶ್ ಚಿತ್ರದ ಈ ಗೀತೆಯನ್ನು.

ಮುಂದಿನ ಗೀತೆಯನ್ನು ನಮಗೆ ಸಂದೇಶವಾಗಿ ಕಳಿಸಿದ್ದಾರೆ ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ. ಪ್ರೇಮ ಸಾಕ್ಷಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನು.

0: ಆಶಾ ಪ್ರಕಾಶ್ ಅವರು, ನಂದಿನಿ ಇವರೆಲ್ಲರೂ ಸೇರಿ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ವರ್ಣಗೌರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೇಳೋಣ ಅದಕ್ಕಿಂತ ಮುಂಚೆ ಕೆಲವು ಪ್ರಕಟಣೆಗಳು.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
2: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಕೇಳಿದ್ರೆ ಕೇಳ್ತಾ ಇದ್ದೀರಿ ನೀವು ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಸಂಜೆ ಚಂದ್ರ ಬಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:39:30. ಹಾಗೆ ಮುಂದಿನ ಸಂದೇಶವನ್ನು ಓದೋದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಮುಂದಿನ ಗೀತೆಯನ್ನ ಕೇಳಿದ್ದಾರೆ ಸುಧಾ ಶೇಖರ್ ಅವರು, ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ. ರಾಗ ತಾಳ ಚಿತ್ರದಿಂದ ನಮಗೆ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನು.

ಕೆಳಗರೆ, ಚಿತ್ರದುರ್ಗ ಆಕಾಶವಾಣಿಯನ್ನು ನೀವು ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಒಮ್ಮೆ ನೀವು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡ್ರೆ ಇಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು ಅಲ್ಲೂ ಕೂಡ ನೀವು ಕೇಳಬಹುದು, ನೋಡಬಹುದು. ಹಾಗಾಗಿ ಚಿತ್ರದುರ್ಗ ಆಕಾಶವಾಣಿಯನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಿ ಅನ್ನುವಂಥ ವಿನಂತಿಯೊಂದಿಗೆ ಮುಂದಿನ ಸಂದೇಶವನ್ನು ನಮಗೆ ಹಿರೇಗುಂಟನೂರು ಗೊಲ್ಲರಹಟ್ಟಿಯಿಂದ ವೈಷ್ಣವಿ ಅನ್ವಿತಾ ಶ್ರೀವತ್ಸ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುರು ಶಿಷ್ಯರು ಚಿತ್ರದಿಂದ ಇದ್ದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ಯೂಟ್ಯೂಬು ಹಾಗೆ ಇನ್ಸ್ಟಾಗ್ರಾಮ್ ಇದೆಲ್ಲವೂ ಕೂಡ ಬರುತ್ತೆ. ನಮ್ಮ ನಿಲಯಕ್ಕೆ ಒಂದು ಮೇಲ್ ಐ ಡಿ ಕೂಡ ಇದೆ, ನೀವು ಅಲ್ಲಿಗೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಬಹುದು. ತದನಂತರದಲ್ಲಿ ಅದನ್ನು ಹೇಳಲಾಗುತ್ತೆ ನಿಮಗೆ ಆ ಐ ಡಿಯ ಹೆಸರನ್ನು ಅಂತ ಹೇಳ್ತಾ ಇದೀಗ ಕೇಳೋಣ ಗುರು ಶಿಷ್ಯರು ಚಿತ್ರದ ಈ ಗೀತೆ

ಕೆಳಗಡೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗ್ಬಿಡೋಣ. ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ, ಹಾಗೆ ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ, ಮಹೇಶ್ ಹೊಸೂರು ಶಿಕಾರಿಪುರ, ಹಾಗೆ ರೂಪಾ ಪಾಂಡುರಂಗರಾವ್ ಇವರೆಲ್ಲರೂ ಕೂಡ 8 ಗಂಟೆಗಿಂತ ಮುಂಚೆ ಸಂದೇಶವನ್ನು ಕಳಿಸಿದ್ದೀರಿ, ಹಾಗಾಗಿ ತಗೊಂಡಿಲ್ಲ ನಾನು ಅನ್ನುವಂಥದ್ದು. ನೇಸರ ದೀಕ್ಷಿತ್ ಶಿವಮೊಗ್ಗದಿಂದ, ಓಕೆ. ಯಮೀಶಣ್ಣ ಮುತಿಗಾರಹಳ್ಳಿಯಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗಳ್ಕೊಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಮಾನಸ ಕೋಟೆ, ಓಕೆ. ಹಾಗೆ ಯಾರಿವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹರಿಹರದಿಂದ ತಿಪ್ಪೇಸ್ವಾಮಿ ಅವರು, ರಾಮತೀರ್ಥದಿಂದ, ಓಕೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸ್ವರ್ಣ ಕುಮಾರಿ ಕೊಂಡ್ಲಹಳ್ಳಿಯಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ತಾಲೂಕಿನಿಂದ, ಹಾಗೆ ರಾಧಿಕಾ ಅವರೇ, ನೀವು ಕೇಳಿರುವಂಥ ಹಾಡು ನಮ್ಮಲ್ಲಿರಲಿಲ್ಲ, ನಿಮ್ಮ ಹೆಸರನ್ನು ನಾನು ತಗೊಂಡಿದ್ದೆ, ಆದರೆ ನೀವು ಯಾವ ಹಾಡನ್ನು ಕೇಳಿದ್ದೀರಿ ಅನ್ನುವಂಥದ್ದು ಕೂಡ ನಮಗೆ ಸರಿಯಾಗಿ ತಿಳಿದಿಲ್ಲ, ತಿಳಿತಾ ಇಲ್ಲ. ಇವರು ಯಾರು, ಓಕೆ. ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್ ಸುಪ್ರೀತಾ ಬೆಳ್ಳಿ ಮತ್ತು ಕುಮಾರಿ ಅನ್ನುವರು ಸಂದೇಶವನ್ನು ಕಳಿಸಿದ್ದಾರೆ, ಓಕೆ.

ಬಿಟಿ ಜ್ಯೋತಿ ಶಾಂತಣ್ಣ ಕೊಂಡ್ಲಹಳ್ಳಿಯಿಂದ ಸಂದೇಶ ಇದು, ಯಾರು ವಾಯ್ಸ್ ಮೆಸೇಜ್ ಕಳಿಸಿದ್ದೀರಿ, ನಂಬರ್ ಎಂಡ್ ಆಗುತ್ತೆ 17484. ಓಕೆ, ಹಾಗೆ ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಸಂದೇಶ ಬಂದಿದೆ. ಹಾಗೆ ವೈ ಬಿ ಚಳ್ಳಮರದ ಲಿಂಗಸ್ಕೂರು ತಾಲೂಕು ನವಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ನಾಗರಾಜ್. ಓಕೆ, ಇವರದ್ದನ್ನು ತಗೊಳ್ತೇನೆ. ಓಕೆ, ನಾಗರಾಜ್ ಅವರು ಕೆ ಹೆಚ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಂಚಲಿಂಗಯ್ಯ ಮನೀಶ್ ಅಧ್ಯಾಪಕ ಆರ್ ಎನ್ ಎಸ್ ಕ್ಯಾಂಪ್ ಮದಕರಿಪುರದಿಂದ ಸಂದೇಶ ಕಳಿಸಿದ್ದೀರಿ. ನೀವು ಕೇಳಿರುವಂತಹ ಹಾಡು ಯಾವುದು ಅನ್ನುವಂಥದ್ದು ನಮಗೆ ಗೊತ್ತಾಗಲಿಲ್ಲ ಅನ್ನುವಂಥದ್ದು. ಓಕೆ, ಇರಲಿ, ಧನ್ಯವಾದಗಳು. ಹಿರೇಗುಂಟ್ನೂರು ಗೊಲ್ರಾಟಿಯಿಂದ ಓಕೆ ಅವ್ರದ್ದಾಗಿದೆ. ಮಂಜುಳಾ ಸಿ ಪ್ರಣವ್ ನಾಯ್ಕನಹಟ್ಟಿಯಿಂದ ಸಂದೇಶ ಕಳಿಸಿದ್ದೀರಿ. ಶಿವಕುಮಾರ್ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಶ್ರೀಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಮೆಸೇಜ್ ಡಿಲೀಟ್ ಆಗಿದೆ. ಇದು ಯಾರು ಅಂತ ಗೊತ್ತಾಗಿಲ್ಲ, ಯಾರಿದು? ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ನಿಮ್ಮ ಸಂದೇಶವನ್ನು ನಾನು ನೋಡಿದೆ. ನಮ್ಮದನ್ನು ತಗೊಳ್ಳಿ, ಯಾಕೆ ತಗೊಳ್ತಾ ಇಲ್ಲ ಅನ್ನುವಂಥ ಸಂದೇಶ ಇತ್ತು ನಿಮ್ಮದು. ಕಳೆದ ವಾರವಷ್ಟೇ ಪ್ರಸಾರ ಆಗಿರೋದರಿಂದ ನಾನು ನಿಮ್ಮ ಸಂದೇಶವನ್ನು ತಗೊಂಡಿಲ್ಲ. ಮೊದಲನೇ ಹಾಡೇ ನಿಮ್ಮದೇ ಹೋಗಿದೆ, 18ನೇ ತಾರೀಕು ನಿಮ್ಮ ಹಾಡೇ ಹೋಗಿದೆ ಫಸ್ಟು, ಹಾಗಾಗಿ ನಿಮ್ಮ ಸಂದೇಶವನ್ನು ನಾನು ತಗೊಳ್ಳಿಲ್ಲ ಅನ್ನುವಂಥದ್ದು. ಪರಶುರಾಮ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಮಂಜುಳಾ ನರಸಿಂಹಮೂರ್ತಿ ದೋಣಿಹಳ್ಳಿ ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಸುಧಾಶೇಖರ್ ಓಕೆ, ಇವರು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಇವತ್ತು ನಂದು ಯಾವುದು ಬೇಡಿಕೆ ಇರಲಿಲ್ಲ ಅನ್ನುವಂಥದ್ದನ್ನು ಕೇಳಿ ನಾನು ಹಾಡು ಕೇಳ್ತಾ ಇದ್ದೇನೆ, ಎಲ್ಲವೂ ವಿಶೇಷವಾಗಿದೆ ಅನ್ನುವಂಥದ್ದನ್ನು ಕಳಿಸಿದ್ದೀರಿ, ಧನ್ಯವಾದಗಳು. ಓಕೆ, ನಿಮ್ಮ ಹಾಡು ಪ್ರಸಾರ ಆದರೆ ಈ ಹೊಗಳಿಕೆ ಬರುತ್ತೆ, ಇಲ್ಲ ಅಂದರೆ ಬೇರೆ ಬರುತ್ತೆ, ನಂಗೆ ಗೊತ್ತು. ಸಾವಿತ್ರ ಸಿದ್ದೇಶ್ ಹಾಗೂ ಕುಲದೀಪ್ ಅವರು ಜಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಕೊನೆಯದಾಗಿ ಕೆ ಎಚ್ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದರು. ಕೃಷ್ಣ ಚಿತ್ರದಿಂದ ಈ ಗೀತೆಯನ್ನು ಕೇಳಿದರೆ ಕೇಳಿಬರೋಣ. ಪೂರ್ತಿ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಆಗುತ್ತೋ ಅಷ್ಟೇ.

ಇದುವರೆಗೂ ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶಗಳನ್ನು ಕಳಿಸಿ, ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿದ್ರಿ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಕೆಳಗರೆ. ಹಾಗೆ ನಾಳೆ ಬೆಳಗ್ಗೆ 9:30 ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ರೋಗದಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸುತ್ತಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಸುರೇಶ್ ಹನಗವಾಡಿ ಮತ್ತು

ಅವರ ಸಹವರ್ತಿಗಳೊಂದಿಗೆ ಮಾತುಕತೆ ಬಿತ್ತರಗೊಳ್ಳಲಿದೆ. ತಪ್ಪದೆ ಕೇಳಿ, ನಾಳೆ ಬೆಳಗ್ಗೆ 9:30 ಮೂಡಿ ಬರಲಿದೆ ಈ ಕಾರ್ಯಕ್ರಮ. ಇದೀಗ ವಚನಗಳು ಆರಂಭದಲ್ಲಿ ಕೇಳೋಣ. ಕುಮಾರ್ ಕಣವಿ ಅವರ ಧ್ವನಿಯಲ್ಲಿ ಸಕಲೇಶ ಮಾದರಸ ಅವರ ರಚನೆಯ ಈ ವಚನವನ್ನು.

ವಚನಗಳು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹಡಪದ ಅಪ್ಪಣ್ಣ ಚಿತ್ರದಿಂದ. ಹಡಪದ ಅಪ್ಪಣ್ಣ ಅವರು ರಚಿಸಿರುವ ಈ ವಚನವನ್ನು ಗಣೇಶ್ ದೇಸಾಯಿ ಅವರ ಸ್ವರದಲ್ಲಿ

ವಚನಗಳು ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಅಂಬಿಗರ ಚೌಡಯ್ಯ ರಚನೆಯ ಈ ವಚನವನ್ನ ವೀರಭದ್ರಯ್ಯ ಹಿರೇಮಠ ಅವರ ಧ್ವನಿಯಲ್ಲಿ.

ಕೇಳಿದ್ರೆ ಮತ್ತಿದೀಗ ಕೇಳೋಣ ಪಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ ಈ ಪ್ರಸಿದ್ಧ ಗೀತೆಯನ್ನ ಮೈಸೂರು ಅನಂತಸ್ವಾಮಿ ಅವರ ಸಂಗೀತದಲ್ಲಿ ಅವರೇ ಹಾಡಿರುವಂತಹ ಈ ಭಾವಗೀತೆ ಬಾ ಮಳೆಯೇ ಬಾ. ಒಂದಷ್ಟು ಪ್ರಾರ್ಥನೆಯನ್ನು ಮಾಡೋಣ. ಮಳೆಯೇ ನಿಂತು ಹೋಗಿದೆ, ಮೋಡ ಮಾತ್ರ ಕಾಣ್ತಾ ಇದೆ. ಮಳೆ ಇಲ್ದಿರುವ ಈ ಹೊತ್ತಿನಲ್ಲಿ ಮಳೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅಲ್ವಾ?

ಮೋಡಗಳು ತೇಲ್ತಾ ಇರ್ತವೆ. ಆಕಾಶವನ್ನು ನೋಡಿ ನೀನು ಮಳೆ ಬರುತ್ತೆ ಅನ್ನುವ ಹೊತ್ತಿನಲ್ಲಿ ಗಾಳಿಗೆ ಹಾಗೆ ತೂರಿ ಹೋಗ್ತಿವೆ ಮೋಡಗಳು. ಹಾಗಾಗಿ ನಮ್ಮೆಲ್ಲರ ಪ್ರಾರ್ಥನೆ ಇರಲಿ ಮಳೆಗಾಗಿ. ಇನ್ನು ಭಾವಗೀತೆಗಳ ಕಾರ್ಯಕ್ರಮಕ್ಕೂ ಮುನ್ನ ಕೆಳಗರೆ 9:30 ಕನ್ನಡದ ಆಟವನ್ನು ಆಡೋಣ. ನೋಡೋಣ ಯಾರೆಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನು ಒಂದು ಸಂದೇಶವನ್ನು ಕಳಿಸೋ ಮೂಲಕ ನೀವೆಲ್ಲರೂ ಕೂಡ ಅಟೆಂಡೆನ್ಸ್ ಹಾಕಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ಪುತಿನ ಅವರ ರಚನೆಯ ಈ ಭಾವಗೀತೆಯೊಂದನ್ನು ಕೇಳಿ ಬರೋಣ. ರಾಜು ಅನಂತಸ್ವಾಮಿ ಅವರ ಸ್ವರದಲ್ಲಿ

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:50 ಇದೀಗ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಹೊತ್ತಿನಲ್ಲಿ ಕುಂತಿ ಪುತ್ರ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಏನು ಕನ್ನಡದ ಆಟ ಅನ್ನುವಂಥದ್ದನ್ನು ನಾನು ಹೇಳಿಬಿಡ್ತೇನೆ. ನೀವೆಲ್ಲ ರೆಡಿ ಇದ್ದೀನಿ, ನಾವಿದ್ದೀವಿ ಅನ್ನುವಂಥದ್ದನ್ನು ಕಳಿಸಿದ್ದೀರಿ. ಯಾರೆಲ್ಲ ಈ ಆಟಕ್ಕೆ ಭಾಗವಹಿಸ್ತಾರೆ ಅಂತ ನೋಡ್ತಾ ಹೋಗೋಣ. ಏನು ಗೊತ್ತಾ, ಪದಗಳ ಅರ್ಥ ಕೆಡಬಾರ್ದು, ಪದಗಳ ಅರ್ಥ ಕೆಡಬಾರ್ದು ಅಂಥದ್ದೊಂದು ಪಾಲಿಂಡ್ರೋಮ್ ಅಂತ ಏನು ಕರಿತೀವಲ್ವಾ, ಅಂದರೆ ಎರಡು ಕಡೆಯಿಂದ ಓದಿದ್ರೆ ಒಂದೇ ಥರ ಪದ ಸೃಷ್ಟಿಯಾಗಬೇಕು, ಅಂತಹ ಪದಗಳನ್ನು ಇವತ್ತು ನೀವು ಬರೆದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸಬೇಕು. ದ್ವಿಮುಖಿ ಪದಗಳು ಅಂತ ಹೇಳಿ ಕರಿಬಹುದು ಅವುಗಳನ್ನು. ಅಂತಹ ಪದಗಳನ್ನು ನೀವು ನಮಗೆ ಬರೆದು ಕಳಿಸ್ಬೇಕು. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಅರ್ಥ ಆಗಿಲ್ಲ ಅಥವಾ ಯಾರು ಸಂದೇಶವನ್ನು ನಮಗೆ ಗೊತ್ತಿಲ್ಲ ಅಂತ ಕಳಿಸಿದರೆ ನಾನು ಅದನ್ನು ಮತ್ತೆ ಹೇಳ್ತೇನೆ. ನೋಡೋಣ ಯಾರೆಲ್ಲ ಕಳಿಸ್ತಾರೆ ಅಂತ ಹೇಳಿ. ಕುಂತಿಪುತ್ರ ಚಿತ್ರದ ಗೀತೆಯನ್ನು ಇದೀಗ ಕೇಳ್ತಾ ನಿಮ್ಮ ಸಂದೇಶಗಳನ್ನು ಕೂಡ ನಾನು ಓದೋದಕ್ಕೆ ತಯಾರಾಗಿದ್ದೇನೆ. ಪಾಲಿಂಡ್ರೋಮ್ ಅನ್ನುವಂಥ ಪದಗಳು ಅಂದರೆ ದ್ವಿಮುಖಿ ಪದಗಳನ್ನು ಬರೆದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸಿ. ನಮ್ಮ ನಿಲಯದ ವಾಟ್ಸಪ್ 9444864023.

ಕುಂತಿಪುತ್ರ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಿ, ಹಾಗೆ ನಿಮ್ಮ ಸಂದೇಶಗಳು ಕೂಡ ನಮಗೆ ಬಂದು ತಲುಪಿವೆ. ನಮಸ್ಕಾರ ಮೇಡಮ್, ನಾವು ರೆಡಿ ಇದ್ದೀವಿ ಅಂತ ಹೇಳಿ ಬಾಲರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಕ ವಿಕಟ ಕವಿ ಅನ್ನುವಂಥ ಪದಗಳನ್ನು ಕೊಟ್ಟಿದ್ದಾರೆ, ವ್ಯಾರಿ ಗುಡ್. ಹಾಗೆ ಮಹಾಂತೇಶ್ ಅವರು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಕನಕ, ನಯನ, ಗದಗ, ಚಮಚ, ನವೀನ, ಕೆಳಗರೆ ಇವನ್ನೆಲ್ಲವನ್ನು ಬರೆದಿಟ್ಕೊಳ್ಳಿ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಮುಂದೆ ಮತ್ತೆ ಆಟಗಳನ್ನು ಆಡುವಾಗ ಉಪಯೋಗಕ್ಕೆ ಬರಬಹುದು ಅಂತ.

ಅಂಚೆ ಪ್ರಕಾಶ್ ಪಾಲವನಹಳ್ಳಿಯಿಂದ. ಓಕೆ, ಮಹಾಂತೇಶ್ ಅವರು ಪಾಲವನಹಳ್ಳಿಯಿಂದ. ಓಕೆ, ಇರಲಿ. ಹಿರಿಯೂರು ತಾಲೂಕು ವಿಕಟ ಕವಿ ಗದಗ ನಯನ ನಮನ ಕನಕ ಅನ್ನುವಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೀರಾ ಅಮರನಾಥ್ ಅವರು ಗದಗ ಗುಡುಗು ಕಟಕ ಅನ್ನುವಂಥದ್ದನ್ನು ಕಳಿಸಿದ್ದಾರೆ. ಓಕೆ, ವೆರಿ ಗುಡ್. ಹಾಗೆ ಶಂಕರಾಚಾರ್ಯ ಚಿಪ್ಪಿನಕೆರೆಯಿಂದ, ಇಲ್ವಲ್ಲ ನೀವು ಯಾವ ಬರೆದಿರುವಂತಹ ಪದಗಳು ಉಲ್ಟಾ ಓದಿದ್ರೂ ಹಾಗೆ ಇರಬೇಕು ಅಂತ. ಅದೇ ಈಗ ಕಳಿಸಿದ್ದಾರೆ ನೋಡಿ ಅವರು, ಕನಕ ಕಟಕ ಗದಗ ಅನ್ನುವಂಥದ್ದನ್ನು ಕಳಿಸಿದಾರಲ್ಲ, ಆ ರೀತಿಯಾಗಿ ಬರಬೇಕು ಶಂಕರಾಚಾರ್ಯ ಅವರೇ. ಓಕೆ, ಇರಲಿ. ಯಾರಿದು, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಟಕ ವಿಕಟ ಕವಿ ಮನೆ ತಾನೇ ಮಾ ಇಲ್ಲ, ಇದು ಅರ್ಥ ಬರಲ್ಲ. ನವೀನ ರಾಜಾದಿ ರಾಜ ಮನವಿ ನಮ ಅರ್ಥ ಬರಬೇಕು. ಓಕೆ, ಸುಮ್ಮನೆ ನಾವೇನೋ ಒಂದು ಪದ ಬರೀತೀವಿ ಬರುತ್ತೆ ಅನ್ನೋ ರೀತಿಯಲ್ಲಿರಬಾರ್ದು. ಇಲ್ಲ, ಹೊನ್ನೂರಲ್ಲಿ ಅವರೇ, ನಿಮ್ಮ ಪದಗಳು ಒಂದಿಷ್ಟು ಯೋಚನೆ ಮಾಡಿ ಬರೀರಿ, ಅರ್ಥ ಬರಬೇಕು. ಸುಮ್ಮನೆ ಕನ್ನಡವನ್ನು ನಾವು ಈ ರೀತಿಯಾಗಿ ಬರೀಬಾರ್ದು ಅನ್ನುವಂಥದ್ದು. ಓಕೆ, ಧನ್ಯವಾದಗಳು. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಚಮಚ, ವೆರಿ ಗುಡ್. ಗದಗ ನವ ಜೀವನ. ಓಕೆ, ಕನಕ ಸಮೋಸ ವಾ, ಮಾ ಏನು ಮುಲಾಮು ಕಿಟಕಿ ವಾ, ಸೂಪರ್ ಕಣ್ರಿ. ಹಾಗೆ ಮಳಪ್ನಟ್ಟಿಯಿಂದ ಅಂಗಡಿ ಮಹೇಶ್ ಅವರು, ಸರೋಜಾ ಸಂಜಯ್ ಧನ್ಯ ಮುದಿಮಲ್ಲಪ್ಪ ಕಸ್ತೂರಮ್ಮ ಅವರು, ಗಂಗಾ ಪಂಪ ವಾ, ಕನಕ ಗುಡುಗು ಕಟುಕ ಕನಿಕ ಕಿಟಕಿ ಕುಳುಕು ಅನ್ನುವಂಥ ಪದಗಳನ್ನು ಬರೆದು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಮತ್ತೆ ನಾನು ನಿಮ್ಮ ಸಂದೇಶಗಳಿಗಾಗಿ ಕಾಯ್ತಾ ಇರ್ತೇನೆ. ಯಾರೆಲ್ಲ ಅದೇ ಪದಗಳನ್ನು, ಅಂದರೆ ಅದೇ ಪದಗಳನ್ನು ಬರಿಬೇಡಿ, ವಿಶೇಷವಾದಂತಹ ಪದಗಳನ್ನು ಹುಡುಕಿ ಬರೀರಿ. ಕನ್ನಡದಲ್ಲಿ ಬೇಕಾದಷ್ಟು ಪದಗಳಿವೆ, ಅವೆಲ್ಲವನ್ನು ನೀವು ಬರೆದು ಕಳಿಸ್ತಾ ಇರಿ. ಇದೀಗ ಮತ್ತೆ ಕೇಳೋಣ ಕುಂತಿಪುತ್ರ ಚಿತ್ರದಿಂದ ಆಯ್ದ ಗೀತೆಗಳನ್ನು.

ಕೇಳಿದ್ರೆ ಮತ್ತಷ್ಟು ಸಂದೇಶಗಳು ನಮ್ಮನ್ನ ತಲುಪಿವೆ. ಒಟ್ಟಿನಲ್ಲಿ ನಾನು ಒಬ್ಳೇ ಇದ್ದೀನಿ ಸ್ಟುಡಿಯೋದಲ್ಲಿ ಅಂತ ಗೊತ್ತಾಗಿ ನೀವೆಲ್ಲರೂ ಕೂಡ ನನ್ನ ಜೊತೆ ಆಗಿದ್ದೀರಲ್ಲ, ತುಂಬ ಖುಷಿಯಾಯಿತು. ಹೀಗೆ ಯಾವಾಗಲೂ ಸದಾ ನಮ್ಮೊಟ್ಟಿಗಿರಿ. ಚಿತ್ರದುರ್ಗ ಆಕಾಶವಾಣಿಯೊಟ್ಟಿಗೆ ನೀವೆಲ್ಲರೂ ಕೂಡ ಇದ್ದಾಗ ನಮಗೂ ಕೂಡ ಕಾರ್ಯಕ್ರಮ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಅಂತ ಹೇಳಿ ಕೌಶಿಕ್ ಪಾಳೆಗಾರ ಅವರು ಚಳ್ಳಕೆರೆ ಟೌನಿಂದ ಕಾಟಪ್ಪನಹಟ್ಟಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮನ ಗರಗ ಕಿಟಕಿ ನಯನ ಅನ್ನುವಂಥದ್ದನ್ನು. ಓಕೆ, ಧನ್ಯವಾದಗಳು. ಹಾಗೆ ಇವರು ಯಾರು, ಕನಕ ನಯನ ಚಮಚ ಪರಪ್ಪ, ಪರಪ್ಪ ಬರಲ್ಲ, ಒತ್ತಕ್ಷರ ಹಾಕಿದ್ದೀರಲ್ವಾ. ಗುಡುಗು ಕಟಕ ವಿಕಟ ಕವಿ, ಓಕೆ ನಮನ, ಇನ್ನು ಬೇಕಾದಷ್ಟು ಪದಗಳಿವೆ, ತಕ್ಷಣಕ್ಕೆ ಜ್ಞಾಪಕ ಬರ್ತಾ ಇಲ್ಲ ಅಂತ ಹೇಳಿ ಆಶಾ ಪ್ರಕಾಶ್ ಅವರು ನಂದಿನಿ ಕೋಲಾರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಮೊದಲ ಸಂದೇಶ ನೋಡಿದಾಗ ನನಗೆ ಖುಷಿಯಾಗಿತ್ತು ಕಣ್ರಿ. ಹೀಗೆ ಸದಾ ಚಿತ್ರದುರ್ಗ ಆಕಾಶವಾಣಿಯೊಟ್ಟಿಗೆ ಇರಿ ಅನ್ನುವಂಥದ್ದು ನಮ್ಮ ವಿನಂತಿ. ಹಾಗೆ ರಾಮ್ ರಾಮ್ ಅಂತ ಬರೆದಿದ್ದೀರೇನೋ, ಈ ಪದ ಬರೋದಿಲ್ಲ. ಬಾಲರಾಜ್ ಬೆಳವಿನ ಮರದ ಹಟ್ಟಿಯಿಂದ ಸಂದೇಶ ಕಳಿಸಿದ್ದೀರಿ. ಹಾಗೆ ಮಹಂತೇಶ್ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮದ್ರಾಸಿನ ಸಿದ್ದರಾಮ, ಓಕೆ ಬರುತ್ತೆ ಕರೆಕ್ಟು. ಟಮೋಟ ರಿಪೇರಿ, ಎಸ್ ವೆರಿ ಗುಡ್. ಹಾಗೆ ಕನಕ ಕಲಕ ಗಡಗಡ, ಗಡಗಡ ಬರಲ್ವಲ್ಲ, ಹಿಂದೆ ಈ ಮುಂದೆ ಯಾವ ಅಕ್ಷರದಿಂದ ಪ್ರಾರಂಭ ಆಗಿರುತ್ತೋ ಹಿಂದೆನೂ ಅದೇ ಅಕ್ಷರದಿಂದ ಕೊನೆಯಾಗಿರಬೇಕು, ಹಂಗಿದ್ರೆ ಬರುತ್ತೆ. ಜಲಜ ಮುಲಾಮು ಗರಗ ಅಂಥೇಳಿ ಹೊನ್ನೂರಾಲಿ ಅವರು ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಸರಿಯಾದ ಪ್ರಯತ್ನ ಬಂದಿದೆ ಅನ್ನುವಂಥದ್ದು, ಗಡಗಡ ಬರಲ್ಲ ಅದರೊಳಗಡೆ. ಮಣಪ್ನಟ್ಟಿ ಅಂಗಡಿ ಮಹೇಶ್ ಅವರು ನಮನ, ಜಲಜ ಟೊಮೊಟೊ ರಿನರಿ, ಏನ್ರಿ ಅದು ನನಗೆ ಅರ್ಥ ಆಗಲಿಲ್ಲ, ಪದದ ಅರ್ಥ ಹೇಳಿಬಿಡಿ. ರಿಪೇರಿ, ರಿಪೇರಿ ಬರ್ತದೆ, ಓಕೆ ಧನ್ಯವಾದಗಳು. ಹಾಗೆ ಶಿಲ್ಪಾ ವೆಂಕಟೇಶ್ ಗಾರ್ಲಪೇಟಿಂದ, ಅಮೂಲ್ಯ ಗಾರ್ಲಪೇಟೆ ನೆಹರು ನಗರ ಚಿತ್ರದುರ್ಗದಿಂದ, ಗರಗ ಚಮಚ ಕನಕ ಕಟಕ ನಯನ ಜಲಜ ಮಹಿಮಾ ಕನ್ನಿಕ, ಓಕೆ.

ಸೂಪರ್. ಹಾಗೆ ನಯನ ರಿಪೇರಿ ಕಿಟಕಿ ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಂತೋಷ ಆಯ್ತು ಕೆಳಗ್ರೆ, ನೀವೆಲ್ಲರೂ ಕೂಡ ಭಾಗಿಯಾಗಿದ್ದು. ಹಾಗೆ ಈ ಆಟ ನಿಮಗೆ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಒಂದೇ ಒಂದು ಪದ ಅಥವಾ ಸಾಲಿನಲ್ಲಿ ಸಂದೇಶವನ್ನ ಕಳಿಸ್ಬಿಡಿ ಅಂತ ಹೇಳ್ತಾ ಇದೀಗ ಕುಂತಿಪುತ್ರ ಚಿತ್ರದ ಮತ್ತೊಂದು ಗೀತೆ ನಿಮ್ಮೆಲ್ರಿಗಾಗಿ.

ಕೆಳಗ್ರೆ, ನಿಮಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದಕ್ಕೆ ನಾನು ಹೇಳೋದು ಯಾವಾಗಲೂ ನೀವು ನಮ್ಮ ಕೇಳುಗ ಪ್ರಭುಗಳು ಅಂತ. ಎಷ್ಟು ಚೆನ್ನಾಗಿ ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತೀರಿ, ನಾ ಹೇಳಿದ್ದನ್ನು ಕೇಳ್ತೀರಿ ಅನ್ನುವಂಥದ್ದು ತುಂಬ ಖುಷಿಯಾಯಿತು ಕೆಳಗ್ರೆ. ಹಾಗೆ ಸಂದೇಶವನ್ನು ಕಳಿಸಿದ್ದೀರಿ ಮಾಳಪ್ಪನಟ್ಟಿ ಅಂಗಡಿ ಮಹೇಶ್ ಅವರು. ಮೇಡಮ್, ನಮಗಂತೂ ಭಾಳ ಖುಷಿ ಆಗುತ್ತೆ, ಇದೇ ಥರ ಪ್ರತಿ ವಾರ ಇರಲಿ ಮೇಡಮ್ ಅಂತ ಹೇಳ್ತಾ ಇದ್ದೀರಿ. ಪ್ರತಿ ವಾರ ನಾನು ಬರಲ್ವಲ್ರಿ, ಧನ್ಯವಾದಗಳು ನಿಮ್ಮ ಪ್ರೀತಿಗೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ನೀವು ಸಂಜೆ ಹೇಳಿದಿರಿ ಅಲ್ವಾ 8 ಗಂಟೆವರೆಗೂ ಅಷ್ಟೇ ಕೇಳೋದು ಕಾರ್ಯಕ್ರಮ ಅಂತ. 9 ಗಂಟೆಯ ಮೇಲೂ ಕೂಡ ಕೇಳ್ತಾ ಇದ್ದೇವೆ. ಎಲ್ಲರೂ ಕೂಡ 9 ಗಂಟೆಯ ನಂತರ ಟಿ ವಿ ನೋಡ್ತಾರೆ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ. ಹೌದ್ರಿ, ಕೇಳಬೇಕು ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಭಾಗವಹಿಸೋದ್ರಿಂದ. ನೋಡಿ, ಇವತ್ತೊಂದಷ್ಟು ಹೊಸ ಪದಗಳು ಅಥವಾ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಯ್ತಲ್ವಾ. ಆ ರೀತಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರತಿಕ್ರಿಯೆ ಇದ್ದರೆ ನಮಗೂ ಕೂಡ ಉತ್ಸಾಹ ಬರುತ್ತೆ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು. ಹಾಗೆ ಪಕೋಡ ಬೇಡ ಕೋಪ ನವ ವನ, ಓಕೆ, ಈ ತರಹದ ಪದಗಳು ನಾವು ಚಿಕ್ಕವರಿದ್ದಾಗ ಶಿಕ್ಷಕರು ಹೇಳಿಕೊಟ್ಟ ಪಾಠ ನೆನಪಾಯಿತು ಅಂತ ಹೇಳಿ ಹೊನ್ನೂರ ಅಲಿ ಅವರು ಹನುಮತಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ಆ ರೀತಿಯಾದಂತಹ ಪದಗಳು ಕೂಡ ಮತ್ತಷ್ಟು ಖುಷಿ ಕೊಡ್ತವೆ. ಓಕೆ, ಇರಲಿ. ಸಿದ್ದರಾಮ ಮದ್ರಾಸ್ ಏನ್ರಿ ಇದು, ಉಮೇಶ್ ಸಿರಿಗೆರೆ ಮತ್ತು ಟೈಲರ್ ಮೊಹಮ್ಮದ್ ಅವರೇ, ಆ ಪದ ಸರಿಯಾಗಿ ಬರೆದಿಲ್ಲ, ಅದು ಮದ್ರಾಸಿನ ಸಿದ್ದರಾಮ ಅನ್ನುವಂಥದ್ದು ಅಷ್ಟೇ ಅದು ಪದ, ನೀವೇನೇನೋ ಬರೆದಿದ್ದೀರಿ ಅದಲ್ಲ ಪದ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು. ಮಹಂತೇಶ್ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ, ತುಂಬ ಚೆನ್ನಾಗಿತ್ತು ಮೇಡಮ್ ಈ ಆಟ, ಮನೆಯಲ್ಲೂ ಶಾಲೆಯಲ್ಲೂ ಈ ರೀತಿ ಆಟ ಆಡಿಲ್ಲ, ತುಂಬ ಖುಷಿಯಾಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಯ್ತಲ್ವಾ, ನಿಮ್ಮೆಲ್ಲರಿಗೂ ಖುಷಿಯಾದರೆ ನಮಗೂ ಅದೇ ಸಂತೋಷ, ಚಿತ್ರದುರ್ಗ ಆಕಾಶವಾಣಿಗೂ ಕೂಡ ಸಂತೋಷವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮಗೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ, ಇನ್ನೊಂದು ಹಾಡನ್ನು ಕುಂತಿಪುತ್ರ ಚಿತ್ರದ ಗೀತೆಯನ್ನು ಇದೀಗ ಕೇಳಿಬರೋಣ.

ಕೆಳಗ್ರೆ ಕುಂತಿ ಪುತ್ರ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಸಂದೇಶಗಳು ಮತ್ತೆ ಮತ್ತೆ ಬರ್ತಾನೆ ಇದಾವೆ. ಆದ್ರೆ ಈ ತರಹ ಇನ್ನೂ ಅನೇಕ ಆಟಗಳನ್ನ ತಿಳಿದು ಬಂದ್ರೆ ನಮಗೂ ಕೂಡ ಖುಷಿ ಬರುತ್ತೆ. ಆದರೆ ಮೊದಲೇ ತಿಳಿಸಿದ್ರೆ ನಾವು ಪ್ರಿಪೇರ್ ಆಗ್ಬೋದಲ್ವೇ, ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಇಷ್ಟಪಟ್ಟು ಕೇಳಿದ ಹಾಡು ಇದೇ ಮೊದಲು, ತುಂಬ ಸಂತೋಷವಾಯಿತು. ಧನ್ಯವಾದಗಳು ಆಶಾ.

ಪ್ರಕಾಶ್ ನಂದಿನಿ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲೇ ಹೇಳಿಬಿಟ್ರೆ ನನ್ನ ಸಂದೇಶಗಳನ್ನು ಓದೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂದೇಶಗಳು ನನಗೆ ಬಂದು ತಲುಪ್ತವೆ. ಅದ್ರ ಜೊತೆಗೆ ನೀವು ದುದ್ದ ಸಂದೇಶವನ್ನು ಕೂಡ ಕಳಿಸ್ಬಿಡ್ತೀರಿ, ತುಂಬ ಕಷ್ಟ ಆಗುತ್ತೆ ಆಗ ಅಂತ ಹೇಳಿ. ಸೋಮನಾಥ ಕಲ್ಪಶ್ರೀ ಮಡ್ರಹಳ್ಳಿಯಿಂದ ಈಗಷ್ಟೇ ನಾನು ಆಕಾಶವಾಣಿನ ಟ್ಯೂನ್ ಮಾಡಿದೆ ನೋಡಿ, ತಪ್ಪಲ್ವಾ? ಸದಾ ಆಕಾಶವಾಣಿಯನ್ನು, ಚಿತ್ರದುರ್ಗ ಆಕಾಶವಾಣಿಯನ್ನು ಟ್ಯೂನ್ ಮಾಡಿರಬೇಕು ಅಲ್ವಾ? ಇಂಥ ಕಾರ್ಯಕ್ರಮಗಳನ್ನು ಕಳ್ಕೊಳ್ತೀರಿ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೇಳ್ತಾ ಅದರಲ್ಲಿ ಭಾಗವಹಿಸುವ ಅವಕಾಶವನ್ನು, ಸದಾವಕಾಶವನ್ನು ಕಳ್ಕೊಂಡ್ವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗಿರಿಬಸ

ಅಲ್ವಾ, ಇಂಥ ಕಾರ್ಯಕ್ರಮಗಳನ್ನ ಕಳ್ಕೊಳ್ತೀರಿ. ಒಂದು ಒಳ್ಳೆ ಕಾರ್ಯಕ್ರಮವನ್ನ ಕೇಳ್ತಾ ಅದರಲ್ಲಿ ಭಾಗವಹಿಸುವ ಅವಕಾಶವನ್ನ, ಸದಾವಕಾಶವನ್ನ ಕಳ್ಕೊಂಡ್ವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಗಿರಿಬಸಕ್ಕನ ಕಸಬರಗಿ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ ನಿಮಗೂ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಆ ಆಟದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬಹುದಿತ್ತು ಅನ್ನುವಂಥದ್ದು ಈಗೆಲ್ರಿಗೂ ಅನಿಸಿರುತ್ತಲ್ಲ. ಇನ್ನು ಮುಂದೆ ಯಾವಾಗಲೂ ಸದಾ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಇರಿ. ಹಾಗೆ ಕೇಳಿದ್ರೆ ಫೇಸ್ಬುಕ್ಕಲ್ಲೂ ಕೂಡ ಚಿತ್ರದುರ್ಗ ಆಕಾಶವಾಣಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇದೀಗ ನೀವು ಆ ಪೇಜನ್ನು ನೀವು ಫಾಲೋ ಮಾಡಬಹುದು. ನೀವೆಲ್ಲರೂ ಕೂಡ ಆ ಪೇಜಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸಂದೇಶವನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಸದಾ ಹೀಗೆ ಟ್ಯೂನ್ ಮಾಡ್ತಾ ಇರಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಅಂತ ಹೇಳ್ತಾ

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಮಯ ಆಗ್ತಾ ಇದೆ 10 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ.

ಆಕಾಶವಾಣಿ ಚಿತ್ರದುರ್ಗ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇಷ್ಟೊತ್ತು ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಸ್ಟುಡಿಯೋದಲ್ಲಿ ಇದ್ದದ್ದು ನಾನು ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ. ಈಗ ವೇಳೆ ಸರಿಯಾಗಿ 11:10. ಮತ್ತೆ ಭೇಟಿಯಾಗೋಣ ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 5:55. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.